ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವಣಧ್ವನಿ 90.4 FM. ಪ್ರೀತಿಯ ಸ್ವಾಗತ ನಮ್ಮ ಇಂದಿನ ಪ್ರಸಾರದಲ್ಲಿ. ನಮ್ಮ ಕನಸುಗಳ ಕುರಿತು ಜನರಿಗೆ ವಿವರಿಸುತ್ತಾ ಕೂರುವ ಬದಲು ನನಸಾಗಿಸುವತ್ತ ನಮ್ಮ ಗಮನವಿರಲಿ ಎಂಬ ಒಂದು ನುಡಿಮುತ್ತಿನೊಂದಿಗೆ ಇಂದು ಭಾನುವಾರ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 6:00 to 6:50 ಸಂಗೀತ ಸುಧಾ, ಕನ್ನಡ ಭಕ್ತಿ ಗೀತೆಗಳ ಕಾರ್ಯಕ್ರಮ. 6:50 to 7:00 ಪ್ರಸಾರವಾಗಲಿದೆ ಚಿಂತನ ಕಾರ್ಯಕ್ರಮ. 7:00 to 7:15 ಆಧ್ಯಾತ್ಮಿಕ ಕಾರ್ಯಕ್ರಮವಾದ ಗೀತ ರಹಸ್ಯ ಪ್ರಸಾರವಾಗುತ್ತದೆ. 7:15 to 7:30 ಸಂಸ್ಕೃತಂ ವದಾಮಃ. 7:30 to 8:00 ಭಕ್ತಿಮಯ ಸಕಾಳ್ ಮರಾಠಿ ಭಕ್ತಿ ಗೀತೆಗಳ ಕಾರ್ಯಕ್ರಮ. 8:00 to 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ. 8:15 to 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ. 8:30 to 9:00 ಮಧುರ ಮುಂಜಾನೆ ಕಾರ್ಯಕ್ರಮ. 9:00 to 9:30 ವಿಶೇಷ ಕಾರ್ಯಕ್ರಮಗಳು. 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ. 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ. 12:00 to 12:30 ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ. 12:30 to 1:00 ಪ್ರಸಾರವಾಗಲಿದೆ ಗೀತ ಸಂಗಮ ಕಾರ್ಯಕ್ರಮ. 1:00 to 1:30 ವಿಶೇಷ ಕಾರ್ಯಕ್ರಮಗಳು. 1:30 to 2:00 ಬಾಲ ವಿಶ್ವ ಮರಾಠಿ ಸಮಯದಲ್ಲಿ. 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ. 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ. 4:00 to 4:30 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ. 4:30 to 5:00 ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು. 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ. 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ. 7:45 to 8:15 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೋಂಕಿ ಬಾರಾತ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ನಿಲಯದಿಂದ ಪ್ರಸಾರವಾಗುವ ಸಂಗೀತ ಸುಧಾ ಕಾರ್ಯಕ್ರಮವನ್ನ ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳ್ತೀರಾ ಬಸವಾದಿ ಶಿವಶರಣರ ಭಕ್ತಿಯ ವಚನಗಳನ್ನ ನೀವು ಕೇಳ್ತಾ ಇದ್ದೀರಾ. ಇದು ಕೇಳಿ ಮನೋಧ್ವನಿ 90.4 FM ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು. ಸಂಗೀತ ಸುಧಾ ಕಾರ್ಯಕ್ರಮದ ಆರಂಭದ ವಚನವನ್ನ ಕೇಳಿ ಟಕ್ಕಯ್ಯ ಬೊಮ್ಮಯ್ಯ ಅವರು ರಚಿಸಿದಂತ ಅರಿವುಳ್ಳಂಗಿ ಆರ ನರಿಯ ದಿಹೆ

ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳ್ತಾ ಇದ್ದೀರಾ ಬಸವಾದಿ ಶಿವಶರಣರ ಭಕ್ತಿಯ ವಚನಗಳನ್ನ. ಕಾರ್ಯಕ್ರಮದ ಮುಂದಿನ ವಚನವನ್ನ ಕೇಳಿ. ಅರಸಿ ನೋಡುವುದು, ನೋಡಿ ನಂಬುವುದು ಈ ಒಂದು ವಚನವನ್ನ ರಚಿಸಿದ್ದಾರೆ ಚನ್ನಬಸವಣ್ಣನವರು.

ಸಂಗೀತ ಸುಧಾ ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ದುರುಗಾಹಿ ರಾಮಣ್ಣನವರು ರಚಿಸಿದಂತಹ ಮುಂದಿನ ವಚನವನ್ನ ಕೇಳಿ ನೆವದಿಂದ ಶರಣರ ಬಾಗಿಲಲ್ಲಿ ಹೋಗಿ.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ಮಣಧ್ವನಿ 90.4 FM ನಲ್ಲಿ. ಈಗ ಕೇಳಿ ಸಿದ್ದರಾಮೇಶ್ವರರು ರಚಿಸಿದಂತಹ ವೇಷದಲ್ಲಿ ಭಕ್ತನಾದಡೇನು ದರೆಯಿಲ್ಲದೆ ಬೆಳೆಯ ಬೆಳು.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು. ಸಂಗೀತ ಸುಧಾ ಕಾರ್ಯಕ್ರಮದ ಮುಂದಿನ ವಚನವನ್ನ ರಚಿಸಿದ್ದಾರೆ ಡೋಹರ ಕಕ್ಕಯ್ಯನವರು. ನೆನೆಯಲರಿಯೇ, ನಿರ್ಧರಿಸಲರಿಯೇ, ಮನ

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನಿಜವನರಿದವಂಗೆ ಸತ್ಯವೂ ಇಲ್ಲ ಅಸತ್ಯವೂ ಇಲ್ಲ, ಈ ಒಂದು ವಚನವನ್ನ ರಚಿಸಿದ್ದಾರೆ ಗಟ್ಟಿವಾಳಯ್ಯ ಅವರು.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವನಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ವಚನವನ್ನ ಕೇಳಿ. ಜೇಡರ ದಾಸಿಮಯ್ಯ ಅವರು ರಚಿಸಿದಂತಹ ಅಡಗಿನೊಳಗಣ ಹಾಲು ಅಡಗಿ

0: ಈಗ ಪ್ರಸಾರವಾಗಲಿದೆ ಚಿಂತನ. ಇಂದಿನ ಚಿಂತನವನ್ನು ನಿಮ್ಮೆದುರಿಗೆ ಪ್ರಸ್ತುತಪಡಿಸಲಿದ್ದಾರೆ ವಿಜಯಪುರದ ಜ್ಞಾನಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು.
1: ಲೈಫ್ ಈಸ್ ಎ ಫೆಸ್ಟಿವಲ್, ಮೇಕ್ ಇಟ್ ಎ ಫೆಸ್ಟಿವಲ್. ಅದನ್ನ ಒಂದು ಹಬ್ಬ ಅಂತ ತಿಳ್ಕೋ. ಜೀವನ ಅಂದ್ರೆ ಒಂದು ಸಮಾರಂಭ ಅಂತ ಭಾವಿಸು. ಹಬ್ಬದ ದಿವಸ ಹೆಂಗ ಉತ್ಸಾಹ ಇರ್ತದ ಮನ್ಯಾಗ, ಏನದೆಲ್ಲ ನೋಡಬೇಕು. ಮನೆ ಸ್ವಚ್ಛ ಇರ್ತದ, ಮನೆಯಾಗೆಲ್ಲ ಸುವಾಸನೆ ಇರ್ತದ, ತೋರಣಗಳನ್ನೆಲ್ಲ ಕಟ್ಟಿರ್ತಾರೆ. ನೋಡಿದ್ರೆ ಎಷ್ಟು ಸಂತೋಷ, ಅಡಿಗೆ ಮನೆಯೊಳಗೆ ಸುವಾಸ ಇಲ್ಲೇ. ಹಂಗ ಮನೆ, ಹಂಗ ಜೀವನ ಅನ್ನೋದೇ, ಬದುಕನ್ನೋದೇ ಒಂದು ಸುಂದರ ಹಬ್ಬ ಅಂತ ಭಾವಿಸು ಮನುಷ್ಯನೇ. ಅದನ್ನ ಮಾಡು. ಇಂಥ ಜೀವನ ಇದು, ಇದೊಂದು ಸೆಲಿಬ್ರೇಟ್ ಇಟ್. ಇದನ್ನ ನೀನು ಅನುಭವಿಸಬೇಕು, ಇದನ್ನ ಹಬ್ಬವನ್ನಾಗಿ ಮಾಡು. ಆದರೆ ಹಬ್ಬ ಮಾಡಬೇಕಾದ್ರೆ ಜೀವನದ ಉತ್ಸಾಹ ಕೆಡಬಾರದಲ್ಲ. ಜೀವನ ಉತ್ಸಾಹ ಉಳಿಬೇಕಾಗಿತ್ತು ಅಂದ್ರೆ ಒಂದಿಷ್ಟು ಅದಕ್ಕೆ ಮೆಲ ಮೆಲ ಮೆಲ ಎಣ್ಣೆ ಹಾಕೋತಿರ್ಬೇಕು. ಅದಕ್ಕೆ ಕುಡಿಗಳು ಬರ್ತಿರ್ತಾವ, ಅದನ್ನು ತಕ್ಕೋತಿರ್ಬೇಕು. ಏನು ಒಮ್ಮೆ ಹಾಕಿ ಬಿಟ್ಟೇವಿ ಅಂತೇಳಿದು ಆಗ ಬಿಟ್ಟರೆ ಕೆಡಕೋತು ಕೆಡಕೋತು ಕೆಡಕೋತು ಹೋಗ್ತದೆ. ಅದಕ್ಕೆ ನಾವೇನು ಮಾಡಬೇಕು ಅಂದ್ರೆ ಒಂದಿಷ್ಟು ಕುಡಿ ತಕ್ಕೋತಕ್ಕೋತು ಆಗಿರ್ತದೆ. ಸ್ವಲ್ಪ ತಪ್ಪು ತಡೆಗಳು ಜೀವನದಲ್ಲಿ ಆಗಿರ್ತಾವ. ಅಷ್ಟಕ್ಕಾಗಿಯೇ ನಾವು ಜೀವನವನ್ನು ಕೆಡಿಸಬಾರ. ಈಗ ಆಗೇದ ಕೈ ಸ್ವಲ್ಪ ಹಿಡದಾದ ಹಿಡಿಬಾರದ್ದನ್ನ ಹಿಡೀಲಿ. ಈಗರೆ ತೊಳ್ಕೋ, ಈಗ ಸ್ವಚ್ಛ ಮಾಡಿಕೋ ಚೆನ್ನಾಗಿ. ಇನ್ನು ಹೂವ ಹಿಡ್ಯಾಕ್ ಕಲಿ, ಬಂದೂಕ್ ಹಿಡ್ಯಾಕ್ ಕಲಿಬೇಡ. ಅಷ್ಟೆ, ಕೈಯಾಗಿ ಏನಿರಬೇಕು, ಗುಚ್ಛಗಳಿರಬೇಕು, ಹೂವಿನ ಗುಚ್ಛಗಳಿರಬೇಕು. ಯಾವುದನ್ನು ನೋಡಿದರೆ ಜನ ಸಂತೋಷ ಪಡಬಹುದು ಅಂಥವುಗಳನ್ನ ಕೈಯಲ್ಲಿ ಹಿಡಿದಿರಬೇಕು. ಆದರೆ ಯಾವುದನ್ನು ನೋಡಿದರೆ ಜನ ನಮ್ಮ ಸಮೀಪನೇ ಬರೋದಿಲ್ಲ. ಅಂಥದ್ದನ್ನ ಹಿಡಿಯೋದಲ್ಲ, ಸಿಗರೇಟ್ ಹಿಡಿಯೋದಲ್ಲ, ಊದುಬತ್ತಿ ಹಿಡಿಬೇಕಷ್ಟೆ. ಕೈಯೊಳಗೆ ಪುಷ್ಪಗಳನ್ನು ಹಿಡಿದಿರಬೇಕು, ಮತ್ತೇನಾದರೂ ಹಿಡಿಬಾರದು. ಹಾಗೆ ಬದುಕನ್ನು ರೂಪಿಸಿಕೊಳ್ಳೋದು ಮನುಷ್ಯನೇ. ಎಷ್ಟು ಆಲೋಚನೆ ಮಾಡಿದ್ದಾರೆ ಕೆಲವು ಜನ ಜೀವನವನ್ನು ಕುರಿತು. ನಮಗೆ ವ್ಯಾಳೆ ಇಲ್ಲ ಜೀವನ ಕುರಿತು ವಿಚಾರ ಮಾಡಕ್ಕೆ. ವ್ಯಾಳೆ ಇಲ್ಲ, ಎಲ್ಲದಕ್ಕೂ ವ್ಯಾಳೆ ಅದ. ಸಾಮಾನ ಕೂಡ್ಸಾಕ ವ್ಯಾಳೆ ಅದ, ರೊಕ್ಕ ಕೂಡ್ಸಾಕ ವ್ಯಾಳೆ ಅದ, ಬಡದಾಡಕ್ಕ ವ್ಯಾಳೆ ಅದ, ವರ್ಷ ವರ್ಷ ಹತ್ತಿಪ್ಪತ್ತು ವರ್ಷ ಕೋರ್ಟ್ಗೆ ಅಡ್ಡಾಡಕ್ಕೆ ವ್ಯಾಳೆ ಅದ. ಆದರೆ ಬದುಕನ್ನ ಕುರಿತು ಯೋಚಿಸೋದಕ್ಕೆ ಪ್ರೀತಿಸೋದಕ್ಕೆ ವ್ಯಾಳೆ ಇಲ್ಲ. ಅಷ್ಟು ಅವರು ಎಷ್ಟು ಆಲೋಚನೆ ಮಾಡಿ, ಎಂಥ ಸುಂದರ ಆಲೋಚನೆ. ಜೀವೇಮ ಶರದ ಶತಂ, ಋಷಿಗಳು 4,500 ವರ್ಷಗಳ ಹಿಂದೆ ಅವರು ಹೇಳಿದರು. ನಾನೇನು ಸಾಮಾನ್ಯ ಏನು ಅಂದರು ಋಷಿಗಳು. ಇಂಥದೇ ಮಲಪ್ರಭಾದಂತ ಹೊಳಿ, ಸ್ವಚ್ಛ ಸ್ವಚ್ಛ ನೀರ, ಏನದೆಲ್ಲ ನೋಡಬೇಕು ಅಂಥ ನೀರ. ಎಷ್ಟು ಆಳಿದ್ರೂ ಸಹಿತ ನೆಲ ಕಾಣಬೇಕು ಹಂಗ ನೀರ. ಅದರ ದಂಡಿಯೊಳಗೆ ಕೂತ್ಕೊಂಡು ಒಬ್ಬ ಋಷಿ ಹೇಳ್ತಾನೆ, ನಾನೇನು ಹೋಗ್ಲಿಕ್ಕೆ ಬಂದೇನೇನು, 100 ವರ್ಷ ಇರಾಕ ಬಂದೇನಿ. ದೇವರು ಅವಕಾಶ ಕೊಟ್ಟಾನ, ಜೀವೇಮ ಶರದ ಶತಂ, ಬಿಡಬೇಡಿ ಜೀವನ. ಜೀವನ 100 ವರ್ಷ ಬದುಕೋದದೆ, 100 ವರ್ಷ ಬದುಕೋದದೆ ನಾವು. ಅದೀನಾಹ ಶ್ಯಾಮ ಶರದ ಶತಂ. ಅಷ್ಟೇ ಅಲ್ಲ, ನಮ್ಮ ಕಾಲ ಮೇಲೆ ನಾವ 100 ವರ್ಷ ನಿಲ್ಲೋದದೆ. ನಮ್ಮ ಕೈಯಿಂದಲೇ ನಮ್ಮನ್ನ ಪೋಷಿಸಿಕೊಳ್ಳೋದದೆ, ಜಗತ್ತನ ಅನುಭವಿಸ್ತಾ ಬದುಕೋದದೆ. ನಾನಷ್ಟೇ ಅಲ್ಲ, ನಾವು ಜೀವೇಮ, ನಾವು. ಎಂಥ ಉತ್ಸಾಹ ಬದುಕಿನಲ್ಲಿ ಹೇಳಿ, ಎಷ್ಟು ಉತ್ಸಾಹ. ನಮ್ಮ ಉತ್ಸಾಹ ಸುಮ್ಮನೆ ಒಂದು ಸ್ವಲ್ಪ ಹೆಚ್ಚಾಯ್ತು ಕಡಿಮೆ ಆಯ್ತು ಅಂದ್ರೆ ನಮ್ಮ ಉತ್ಸಾಹ ಹೆಚ್ಚು ಕಡಿಮೆ ಆಗ್ತದೆ. ಇಲ್ಲೇನು, ಪಗಾರ 1 ಲಕ್ಷ ಬಂದರೆ ಇನ್ನೂ ಸ್ವಲ್ಪ ಹೊಯ್ದಾಡ್ತಿರ್ತದೆ, ಹಂಗಿರಬೇಕು. ಇನ್ನೂ ಹೊಯ್ದಾಡ್ತದೆ, ಕಡಿಮೆ ಅನಿಸ್ತದೆ. ಇನ್ನೊಬ್ಬರಿಗೆ 100, 1,20,000 ಅಂತ ಓದ್ತಾನೆ, ನಂದು 20,000 ಕಡಿಮೆ ಅಂತ ಶುರು ಮಾಡ್ತಾನೆ. 1 ಲಕ್ಷ ಹೇಗದೆ ಆ ಆದಾಯದ ಗುಣ ಜೀವನದ ಉತ್ಸಾಹ ಹೊಯ್ದಾಡ್ತು ಅಂದರೆ ಬದುಕಲ್ಲ, ಆದಾಯದ ಮೇಲೆ ಬದುಕು ನಿಂತಿಲ್ಲ, ಬದುಕಿಗಾಗಿ ಆದಾಯ ಇರ್ತದಷ್ಟೇ. ಅದು ನಮ್ಮದು ಹೋಗೇ ಅದು ಸ್ವಲ್ಪ ಹೆಚ್ಚು ಕಡಿಮೆ ಆತು ಅಂದರೆ ಉತ್ಸಾಹನೇ ಕಡಿಮೆ ಆಗ್ತದೆ, ಉತ್ಸಾಹ ಕಡಿಮೆ ಆಗ್ತದೆ. ಹಂಗಾಗಬಾರದು. ಒಂದ ಹೆಂಗಿರಬೇಕು, ನಾವು ಜಗತ್ತ, ನಾನು ಜಗತ್ತ, ಹಂಗಿರುವ ಉತ್ಸಾಹ. ರಾತ್ರಿ ತಾವು ನೋಡಿರಿ ಎಲ್ಲ ಚಿಕ್ಕೆಗಳಿರ್ತಾವ, ಚಂದ್ರಮನು ಇರ್ತಾನ, ಹಗಲು ಸೂರ್ಯನೂ ಇರ್ತಾನ. ಆದರೆ ಚಂದ್ರಮ ಹೆಂಗಿರ್ತಾನ, ಚಂದ್ರ ತನ್ನಷ್ಟಕ್ಕೆ ತಾನು ಸುಮ್ಮನೆ ಬೆಳಗ್ತಾ ಇರ್ತಾನ, ಸುಮ್ಮನೆ ಬೆಳಗ್ತಾ ಇರ್ತಾನ, ಶಾಂತವಾದ ಪ್ರಕಾಶವನ್ನು ಕೊಡ್ತಾನ. ಸೂರ್ಯ ಬಹಳ ದೊಡ್ಡವ, ಅವನಷ್ಟು ಪ್ರಕಾಶ ನನಗಿಲ್ಲ ಅಂತ ತಲೆಗೆ ಹಾಕ್ಕೊಳ್ಳೋದಿಲ್ಲ. ಕಡಿಮೆ ಹಾಕೋತು ಹೋಗ್ತಾನೆ, ಹೆಚ್ಚಾಕೋತು ಬರ್ತಾನೆ. ಪೂರ್ಣಿಮೆ ಆಯ್ತಲ್ಲ ನಿನ್ನೆ, ಇಂದ ಪೂರ್ಣಿಮೆ ಆಗಿಲ್ಲ. ಎಂಥ ಪೂರ್ಣಿಮ, ಪೂರ್ಣ ಚಂದ್ರ, ಸ್ವಚ್ಛ ಬೆಳದಿಂಗಳ, ಎಷ್ಟು ಸ್ವಚ್ಛ ಬೆಳದಿಂಗ. ಚಂದ್ರ ಸಂತೋಷವಾಗಿರ್ತಾನೆ. ನಾಳೆ ಸ್ವಲ್ಪ ಕಡಿಮೆ, ಒಂದು 8 ದಿವಸಕ್ಕೆ ಅರ್ಧ ಕಡಿಮೆ, ಮುಂದೆ ಒಂದು ದಿವಸ ಬರ್ತದೆ ಪೂರ್ಣ ಕಡಿಮೆ. ಆದರೆ ಚಂದ್ರ ಮರುಗುವುದಿಲ್ಲ, ಮರುದಿವಸ ಮತ್ತೊಂದು ಈಟು ಕಾಣಿಸ್ತಾನ. ನಾನು ಬದುಕಬೇಕು. ಮತ್ತೆ ನಕ್ಷತ್ರಗಳ ಹೊಳಿತಾವ, ಸಣ್ಣು ಸಣ್ಣು ಸಣ್ಣನೇ ಇರ್ತಾವ, ಅವು ತಲೆ ಕೆಡಿಸಿಕೊಳ್ಳೋದಿಲ್ಲ ಯಾರು ಹೆಂಗದಾರಂತ, ಸುಮ್ಮನೆ ಮಿಂಚ್ತಾ ಇರ್ತಾವ. ತಮ್ಮನ್ನ ಹೋಲಿಸಿಕೊಳ್ಳೋದಿಲ್ಲ, ನಾವು ಬಹಳ ಚಿಕ್ಕವರು ಅಂತ ಹೇಳೋದಿಲ್ಲ. ನಾವು ಚುಕ್ಕೆಗಳು, ವಿ ಆರ್ ಸ್ಟಾರ್ಸ್, ವಿ ಆರ್ ಹಿಯರ್ ಟು ಟ್ವಿಂಕಲ್. ಇಲ್ಲೇನು, ನಾವಿರೋದೇ ಮಿಂಚೋದಕ್ಕೆ, ಮಿಣುಕೋದಕ್ಕಾಗಿ. ಎಷ್ಟು ಚೆನ್ನಾಗಿ ಇರ್ತ.
0: ಇದುವರೆಗೂ ಪ್ರಸಾರವಾಯಿತು ಚಿಂತನ. ಇಂದಿನ ಚಿಂತನದಲ್ಲಿ ಮಾರ್ಗದರ್ಶನ ನೀಡಿದವರು ವಿಜಯಪುರ ಜ್ಞಾನ ಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.
1: ಓಂ ನಮೋ ಭಗವತಿ ವಾಸುದೇವ.

ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸರಳವಾಗಿ ಅರ್ಥ ಮಾಡಿಕೊಡುವಂತಹ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ನಿನ್ನೆಯ ಎಪಿಸೋಡ್ನಲ್ಲಿ ನಾವು ತಿಳ್ಕೊಂಡು ಹೇಗೆ ಶ್ರೀಕೃಷ್ಣನ ಜನ್ಮ ಮತ್ತು ಕರ್ಮವನ್ನು ತಿಳಿಯುವಂಥದ್ದು ತುಂಬ ಕಷ್ಟಕರವಾದಂತಹ ಕೆಲಸ. ನಮ್ಮ ಕಾರ್ಯಚಟುವಟಿಕೆಗಳನ್ನು ಶ್ರೀಕೃಷ್ಣನ ಕಾರ್ಯಚಟುವಟಿಕೆಗಳ ಜೊತೆ ನಾವು ಹೋಲಿಸಿಕೊಳ್ಳುವ ಹಾಗೆ ಇಲ್ಲ. ಆದರೆ ಯಾರು ಜನ್ಮ ಮತ್ತು ಕರ್ಮವನ್ನು ಯಥಾರ್ಥವಾಗಿ ತಿಳಿದುಕೊಳ್ಳುತ್ತಾರೋ ಅವರು ಈ ಐಹಿಕ ಪ್ರಪಂಚಕ್ಕೆ ಮತ್ತೆ ಬರುವುದಿಲ್ಲ ಅನ್ನೋದನ್ನು ಶ್ರೀಕೃಷ್ಣ ಹೇಳುತ್ತಾರೆ. ಸೊ ಯಾರು ಹೀಗೆ ಕೃಷ್ಣನನ್ನು ತಲುಪಿದವರು, ಯಾರು ತಲುಪಬಹುದು? ವೀತರಾಗ ಭಯಕ್ರೋಧ, ಯಾರು ಭಯ ಕ್ರೋಧ ಮತ್ತು ಇವುಗಳಿಂದೆಲ್ಲ ಮುಕ್ತರಾದವರು, ಕೋಪ ಅಟ್ಯಾಚ್ಮೆಂಟು ಭಯ ಇವುಗಳಿಂದೆಲ್ಲ ಮುಕ್ತರಾದವರು ಭಗವಂತನನ್ನು ಅರ್ಥ ಮಾಡ್ಕೊಳ್ಬೋದು ಮತ್ತು ಅಲ್ಲಿಗೆ ಹೋಗ್ಬೋದು ಅನ್ನೋದನ್ನು ನಾವು ತಿಳಿದುಕೊಂಡಿದ್ದೇವೆ.

ಅರ್ಥ ಸರ್ವಶಃ. ಯಾರು ನನಗೆ ಹೇಗೆ ಶರಣಾಗುತ್ತಾರೋ ಹಾಗೆ ನಾನು ಅವರಿಗೆ ಅನುಗ್ರಹಿಸುತ್ತೇನೆ. ಪ್ರಾರ್ಥನೆ, ಎಲ್ಲರೂ ಎಲ್ಲ ರೀತಿಗಳಲ್ಲೂ ನನ್ನ ಮಾರ್ಗವನ್ನೇ ಅನುಸರಿಸುತ್ತಾರೆ. ಸೊ ಶ್ರೀಕೃಷ್ಣ ಹೀಗೆ ಹೇಳ್ತಾರೆ, ಯಾರು ಹೇಗೆ ಶರಣಾಗುತ್ತಾರೋ ಅದೇ ಥರ ನಾನು ಅವರಿಗೆ ಅನುಗ್ರಹಿಸ್ತೇನೆ ಅಂತೇಳಿ. ಸೊ ನಮ್ಮ ಶರಣಾಗತಿಯ ಪ್ರಮಾಣ ಹೇಗಿರಬೇಕು? ಆಚಾರ್ಯರು ಹೇಳುತ್ತಾರೆ, ಚಿಕ್ಕ ಮಗುವಿನ ಥರ. ಸೊ ಶರಣಾಗತಿ ಅಂದರೆ ಏನು ಅಂತ ನಾವು ಮೊದಲು ತಿಳ್ಕೋಬೇಕು. ಶರಣಾಗತಿ ಅಂದರೆ ಪ್ರೀತಿಪೂರ್ವಕವಾದಂಥ ಸಂಬಂಧ ಭಗವಂತನ ಜೊತೆ ಸ್ಥಾಪಿಸುವಂಥದ್ದು, ಪ್ರೀತಿಯಿಂದ ಶರಣಾಗುವಂಥದ್ದು ಹೊರತು ಭಯದಿಂದ ಅಲ್ಲ. ಸೊ ಹೀಗೆ ಪ್ರೀತಿಪೂರ್ವಕವಾಗಿ ಶರಣಾಗುವುದು, ಯಾವ ಥರ ಶರಣಾಗಬೇಕು ನಾವು ಅಂತ ನಮ್ಮ ಹಿರಿಯ ಆಚಾರ್ಯರುಗಳು ಹೇಳುತ್ತಾರೆ. ನಮ್ಮ ಶರಣಾಗತಿ ಭಗವಂತನಿಗೆ ಹೇಗಿರಬೇಕಂದ್ರೆ ಪುಟ್ಟ ಮಗುವಿನ ಥರ ಇರಬೇಕು. ಪುಟ್ಟ ಮಗು, ಈಗ ಒಂದು 2 ತಿಂಗಳ ಮಗು ನಿಸ್ಸಹಾಯಕ ಸ್ಥಿತಿಯಲ್ಲಿರುತ್ತೆ, ಅದಕ್ಕೆ ಮಗ್ಗಲು ತಿರುಗಿಸೋದಕ್ಕೂ ಆಗದೇ ಇರುವಂತಹ ಪರಿಸ್ಥಿತಿ ಅಲ್ವಾ ಮಗುವಿಗೆ. ಸೊ ಅದು ಸಂಪೂರ್ಣವಾಗಿ ತಾಯಿಯ ಮೇಲೆ ಅವಲಂಬಿತವಾಗಿರುತ್ತದೆ, ತಾಯಿಯನ್ನೇ ಅವಲಂಬಿಸಿರುತ್ತದೆ ಆ ಮಗು. ಸೊ ಮಗು ತನಗೋಸ್ಕರ ಏನನ್ನ ಕೇಳಬೇಕಾಗಿಲ್ಲ, ಅದಕ್ಕೆ ಯಾವಾಗ ಹಾಲುಣಿಸಬೇಕು ಅಥವಾ ಯಾವಾಗ ಅದನ್ನು ನಿದ್ರೆ ಮಾಡಿಸ್ಬೇಕು, ಯಾವಾಗ ಸ್ನಾನ ಮಾಡಿಸ್ಬೇಕು, ಯಾವುದನ್ನು ಮಗು ಕೇಳಲ್ಲ. ತನಗೇನು ಬೇಕು ಅನ್ನೋದನ್ನು ತಾಯಿಗೆ ಗೊತ್ತಿರುತ್ತದೆ. ಯಾವಾಗ ಹಾಲುಣಿಸ್ಬೇಕು, ಯಾವಾಗ ತೊಟ್ಟಿಲು ತೂಗಬೇಕು, ಯಾವಾಗ ಮಗುವಿಗೆ ಸ್ನಾನ ಮಾಡಿಸ್ಬೇಕು, ಎಲ್ಲವೂ ತಾಯಿಗೆ ಸಂಪೂರ್ಣವಾಗಿ ಗೊತ್ತಿರುತ್ತದೆ. ಸೊ ಮಗುವಿನಿಗಿಂತ ಹೆಚ್ಚು ತಾಯಿಗೆ ಗೊತ್ತಿರುತ್ತಲ್ವಾ ಮಗುವಿಗೆ ಏನು ಮಾಡಬೇಕನ್ನುವಂಥದ್ದು. ತಾಯಿ ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಾಳೆ ಮಗುವಿನದು, ಯಾಕೆಂದರೆ ಮಗು ನಿಸ್ಸಹಾಯಕ ಪರಿಸ್ಥಿತಿಯಲ್ಲಿ ಇದೆ, ತನಗೋಸ್ಕರ ಏನು ಮಾಡೋದಕ್ಕೂ ಅದಕ್ಕೆ ಆಗೋದಿಲ್ಲ ಅಂಥೇಳಿ. ಅದೇ ಥರ ನಾವು ಭಗವಂತನ ಮೇಲೆ ಪುಟ್ಟ ಮಗುವಿನ ಥರ ಅವಲಂಬಿತರಾದರೆ ಭಗವಂತ ತಾಯಿಯ ಥರ ನಮ್ಮ ಕೇರ್ ತೆಗೆದುಕೊಳ್ಳುತ್ತಾರೆ, ನಮ್ಮ ಕಾಳಜಿಯನ್ನು ವಹಿಸುತ್ತಾರೆ. ನಮಗೋಸ್ಕರ ನಾವು ಅದು ಬೇಕು ಇದು ಬೇಕಂತ ನಾವು ಕೇಳುವ ಅವಶ್ಯಕತೆಯೇ ಇಲ್ಲ. ಭಗವಂತನಿಗೆ ಚೆನ್ನಾಗಿ ಗೊತ್ತು ನಮಗೆ ಏನು ಬೇಕು ಅನ್ನುವಂಥ, ನಮಗೇನು ಬೇಕು ಅನ್ನುವಂಥದ್ದು ನಮಗಿಂತ ಜಾಸ್ತಿ ಭಗವಂತನಿಗೆ ಗೊತ್ತಿರುತ್ತೆ, ಯಾವುದು ಒಳಿತು ಯಾವುದು ಕೆಡುಕು ಅನ್ನುವಂಥದ್ದು ಅಲ್ವಾ. ಸೊ ಆದ್ದರಿಂದ ಇಲ್ಲಿ ನಾವು ಯಾವ ಥರ ಶರಣಾಗುತ್ತೀವೋ ಅದೇ ಥರ ಭಗವಂತ ಅನುಗ್ರಹಿಸ್ತಾರೆ. ಒಂದು ವೇಳೆ ನಮ್ಮ ಶರಣಾಗತಿ ಕೇವಲ 20% ಇದ್ದರೆ, ಸೊ ಭಗವಂತನ ಪ್ರತಿಕ್ರಿಯೆ ಸ್ಪಂದನೆ ನಮ್ಮ ಜೊತೆ 20% ಇರುತ್ತದೆ. ಸೊ ಕೆಲವರು ನಾವು ಶರಣಾಗೋದಿಲ್ಲ ಭಗವಂತನೇ ಇಲ್ಲ ಅಂತ ಹೇಳುವವರಿಗೆ, ಎಸ್ ನಿನ್ನ ಸ್ವಂತ ಇಚ್ಛೆ, ನಿನ್ನ ಸ್ವ ಇಚ್ಛೆ ಪ್ರಕಾರ, ಫ್ರೀ ವಿಲ್ ಅನ್ನೋದಿರುತ್ತೆ, ನಿನ್ನ ಆ ಸ್ವ ಇಚ್ಛೆ ಪ್ರಕಾರ ನೀನು ನಡ್ಕೋಬಹುದು ಅನ್ನೋದನ್ನು ಭಗವಂತ ಬಿಟ್ಟು ಬಿಡ್ತಾರೆ. ಯಾರ ಸ್ವಾತಂತ್ರ್ಯಕ್ಕೂ ಅಡ್ಡಿ ಬರುವವರು ಅಲ್ಲ. ಆದ್ದರಿಂದ ಇಲ್ಲಿ ಈಗ ಹೇಗೆ ನಾವು ಯಾವ ಥರ ಭಗವಂತನ ಜೊತೆ ಸಂಬಂಧವನ್ನು ಸ್ಥಾಪಿಸಬಹುದು, ಭಗವಂತನ ಜೊತೆ ಸಂಬಂಧವನ್ನು ಸ್ಥಾಪಿಸೋದಕ್ಕೆ ಈಗ ಸಾಖ್ಯಭಾವ ಅಥವಾ ವಾತ್ಸಲ್ಯ ಭಾವ ಅಥವಾ ಮಾಧುರ್ಯ ಭಾವ, ದಾಸ್ಯ ಭಾವ, ಹೀಗೆ ನಾವು 4 ವಿಧದಲ್ಲಿ ಸಂಬಂಧವನ್ನು ಸ್ಥಾಪಿಸಬಹುದು. ಸೊ ಒಬ್ಬ ಭಕ್ತನಿಗೆ ಭಗವಂತ ತನ್ನ ಪರಮಪ್ರಭುವಾಗಬೇಕೆಂದು, ಮತ್ತೊಬ್ಬನಿಗೆ ತನ್ನ ಸಖನಾಗಬೇಕೆಂದು, ಇನ್ನೊಬ್ಬನಿಗೆ ತನ್ನ ಮಗನಾಗಬೇಕೆಂದು, ಬೇರೊಬ್ಬನಿಗೆ ತನ್ನ ಪ್ರೇಮಿಯಾಗಬೇಕೆಂದು ಬಯಕೆ ಇರಬಹುದು. ಭಕ್ತರು ಅವನಲ್ಲಿಟ್ಟಿರುವ ಪ್ರೇಮದ ವಿಧವಿಧ ತೀವ್ರತೆಗೆ ಅನುಗುಣವಾಗಿ ಕೃಷ್ಣ ಎಲ್ಲ ಭಕ್ತರಿಗೂ ಸಮಾನವಾಗಿ ಅನುಗ್ರಹಿಸುತ್ತಾರೆ. ಸೊ ಈ ಭೌತಿಕ ಜಗತ್ತಿನಲ್ಲೂ ಸಹ ಈ ಥರ ಭಾವಗಳ ಇದೇ ಥರ ವಿನಿಮಯ ಇರುತ್ತದಲ್ವಾ. ಭಗವಂತನು ಬೇರೆ ಬೇರೆ ವಿಧಗಳ ಆರಾಧಕರೊಂದಿಗೆ ಅವುಗಳನ್ನು ಸಮಾನವಾಗಿ ವಿನಿಮಯ ಮಾಡಿಕೊಳ್ಳುತ್ತಾರೆ. ಇಲ್ಲಿಯೂ ಮತ್ತು ದಿವ್ಯ ಲೋಕದಲ್ಲಿಯೂ ಪರಿಶುದ್ಧ ಭಕ್ತರು ವೈಯಕ್ತಿಕವಾಗಿ ಭಗವಂತನ ಸಹವಾಸದಲ್ಲಿ ಇರುತ್ತಾರೆ, ಭಗವಂತನಿಗೆ ವೈಯಕ್ತಿಕ ಸೇವೆಯನ್ನು ಅರ್ಪಿಸಲು ಸಮರ್ಥರಾಗುತ್ತಾರೆ ಮತ್ತು ಅವನ ಪ್ರೇಮಪೂರ್ವಕ ಸೇವೆಯಲ್ಲಿ ದಿವ್ಯಾನಂದವನ್ನು ಪಡೆಯುತ್ತಾರೆ. ನಿರಾಕಾರವಾದಿಗಳಾಗಿ ಜೀವಿಯ ಪ್ರತ್ಯೇಕ ಅಸ್ತಿತ್ವವನ್ನು ನಾಶಗೊಳಿಸುವ ಮೂಲಕ, ಸೊ ಅವರಿಗೆ ಇದು ಅರ್ಥ ಆಗುವುದಿಲ್ಲ. ಸೊ ಅವರನ್ನು ತನ್ನ ಪ್ರಭೆಯಲ್ಲಿ ಲೀನ ಮಾಡಿಕೊಳ್ಳುವ ಮೂಲಕ ಭಗವಂತನು ಅವರಿಗೆ ನೆರವಾಗುತ್ತಾನೆ. ನಿತ್ಯವಾದ ಆನಂದಮಯವಾದ ದೇವೋತ್ತಮ ಪರಮಪುರುಷನನ್ನು ಇಂತಹ ನಿರಾಕಾರವಾದಿಗಳು ಒಪ್ಪುವುದಿಲ್ಲ. ಸೊ ಹೀಗೆ ಇಲ್ಲಿ ಭಗವಂತ ಒಬ್ಬ ವ್ಯಕ್ತಿ, ಆ ವ್ಯಕ್ತಿಯ ಜೊತೆ ನಾವು ಪ್ರೀತಿಪೂರ್ವಕ ಸಂಬಂಧವನ್ನು ಸ್ಥಾಪಿಸಬೇಕು. ನಿರಾಕಾರ ನಲ್ಲ, ಭಗವಂತನಿಗೆ ಆಕಾರ ಇದೆ ಅನ್ನೋದನ್ನು ನಾವು ತಿಳಿದುಕೊಂಡಿದ್ದೀವಿ. ಸೊ ಎಲ್ಲ ರೀತಿಗಳಲ್ಲೂ ಎಲ್ಲರೂ ನನ್ನ ಮಾರ್ಗವನ್ನೇ ಅನುಸರಿಸುತ್ತಾರೆ ಅಂತ ಯಾಕೆ ಇಲ್ಲಿ ಹೇಳ್ತಾ ಇದ್ದಾರೆ ಅಂದರೆ, ಭಗವಂತ ಈಗ 2 ನಿಯಮ ಇರುತ್ತೆ, ಒಂದು ಕರ್ಮದ ನಿಯಮ, ಇನ್ನೊಂದು ಭಗವಂತನ ಒಂದು ಕರುಣೆಯ ನಿಯಮ. ಸೊ ಇಲ್ಲಿ ನಾವು ಮಾಡುವ ಯಾವುದೇ ಕೆಲಸಗಳು ಪ್ರತಿಕ್ರಿಯೆಯಿಂದ ಹೊರತಾಗಿಲ್ಲ. ಸೊ ನಾವು ನಮ್ಮ ಇಚ್ಛೆಯ ಪ್ರಕಾರ ಕೆಲಸವನ್ನು ಮಾಡಿದರೆ, ಶಾಸ್ತ್ರಗಳನ್ನು ನಾವು
ಶಾಸ್ತ್ರಗಳಲ್ಲಿ ವಿಧಿಸಿರುವ ತತ್ವಗಳನ್ನು ಅನುಸರಿಸದೆ ನಮ್ಮ ಇಚ್ಛೆ ಪ್ರಕಾರ ನಾವು ಕರ್ಮಗಳನ್ನು ಮಾಡಿದರೆ ಅದರ ಒಳ್ಳೆಯ ಫಲ ಕೆಟ್ಟ ಫಲ ಎರಡನ್ನು ಕೂಡ ನಾವು ಅನುಭವಿಸಬೇಕಾಗುತ್ತೆ. ಸೊ ಇನ್ನೊಂದು ನಿಯಮವಿದೆ, ಅದು ಭಗವಂತನ ಕರುಣೆಯ ನಿಯಮ. ಸೊ ಯಾರು ಭಗವಂತನಿಗೆ ಶರಣಾಗಿ ಭಗವಂತನಿಗೆ ಅರ್ಪಿಸಿ ಎಲ್ಲ ಕರ್ಮವನ್ನು ಮಾಡುತ್ತಾರೋ ಅವರಿಗೆ ಕರ್ಮ ಬಂಧನ ಇರುವುದಿಲ್ಲ. ಸೊ ಎರಡು ರೀತಿಯಲ್ಲಿ ಕೂಡ ಭಗವಂತನ ಮಾರ್ಗವನ್ನೇ ಅನುಸರಿಸಿದ ಹಾಗೆ ಆಗುತ್ತದೆ. ಯಾಕೆಂದರೆ ಕರ್ಮದ ನಿಯಮವನ್ನು ಕೂಡ ಸೃಷ್ಟಿಸಿದವರು ಭಗವಂತನೇ, ಅಥವಾ ಇನ್ನೊಂದು ಕರುಣೆಯ ನಿಯಮವನ್ನು ಕೂಡ ಸೃಷ್ಟಿಸಿದವರು ಭಗವಂತನೇ. ಆದ್ದರಿಂದ ಎಲ್ಲರೂ ಎಲ್ಲ ರೀತಿಯಲ್ಲಿ ನನ್ನ ಮಾರ್ಗವನ್ನು ಹಿಡಿಯುತ್ತಾರೆ. ಭಕ್ತರಾದವರು ಪ್ರೀತಿಯಿಂದ ಭಗವಂತನ ಸೇವೆಯಲ್ಲಿ ನಿರತರಾಗಿದ್ದರೆ, ಅಭಕ್ತರಾದವರು ಭಗವಂತನ ಇನ್ನೊಂದು ನಿಯಮ ಕರ್ಮದ ನಿಯಮದ ಕೆಳಗಡೆ ಅವರು ಆ ಕರ್ಮ ಬಂಧನಕ್ಕೆ ಅವರು ಒಳಗಾಗುತ್ತಾರೆ. ಆದ್ದರಿಂದ ಬುದ್ಧಿವಂತನಾದವನು ಭಗವಂತನ ಭಕ್ತಿಯನ್ನು ಮಾಡುತ್ತಾ ತನ್ನ ಕಾರ್ಯವನ್ನು ಭಗವಂತನಿಗೆ ಅರ್ಪಿಸಿ ಮಾಡೋದ್ರಿಂದ ಅವನು ಎಲ್ಲ ರೀತಿಯಲ್ಲೂ ಮುಕ್ತನಾಗುತ್ತಾನೆ. ಅಕಾಮಃ ಸರ್ವಕಾಮೋವ ಮೋಕ್ಷಕಾಮ ಉದಾರಧಿ ತೀವ್ರೇಣ ಭಕ್ತಿಯೋಗೇನ ಯಜೇತ ಪುರುಷ ಪರಂ. ಒಬ್ಬ ಮನುಷ್ಯನಿಗೆ ಆಸೆಯೇ ಇಲ್ಲದಿರಲಿ ಅಥವಾ ಎಲ್ಲ ಫಲಾಪೇಕ್ಷೆ ಇರಲಿ ಇಲ್ಲವೇ ಮುಕ್ತಿಯ ಅಪೇಕ್ಷೆ ಇರಲಿ, ಅವನು ಸಂಪೂರ್ಣ ಪರಿಪೂರ್ಣತೆಗಾಗಿ ದೇವೋತ್ತಮ ಪರಮಪುರುಷನನ್ನು ಆರಾಧಿಸಲು ಎಲ್ಲ ಪ್ರಯತ್ನವನ್ನು ಮಾಡಬೇಕು ಅಂತ ಶ್ರೀಮದ್ ಭಾಗವತಮಲ್ಲಿ ಹೇಳಲಾಗಿದೆ. ಆದ್ದರಿಂದ ಏನೇ ಅವನಿಗೆ ಇಚ್ಛೆ ಇರಲಿ ಇಚ್ಛೆ ಇಲ್ಲದಿರಲಿ ಭಗವಂತನ ಭಕ್ತಿಯನ್ನು ಮಾಡುವುದು ಮಾತ್ರ ಅವನು ಬಿಡಬಾರದು. ಯಾಕೆಂದರೆ ಮಾನವ ಜನ್ಮದ ಉದ್ದೇಶನೇ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳುವಂಥದ್ದು. ಸೊ ನನ್ನ ಮತ್ತು ಭಗವಂತನ ನಡುವಿನ ಸಂಬಂಧ ಏನು ಅಂಥೇಳಿ ತಿಳಿದುಕೊಳ್ಳುವಂಥದ್ದು. ಸೊ ಅದಾದಮೇಲೆ ಶ್ರೀಕೃಷ್ಣ ನಾಲ್ಕು ವರ್ಣಗಳ ಬಗ್ಗೆ ಹೇಳ್ತಾರೆ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿದ್ಯಾ ಕರ್ತಾರಮವ್ಯಯಂ. ಐಕ ನಿಸರ್ಗದ ಗುಣತ್ರಯಗಳಿಗೆ ಅನುಗುಣವಾಗಿ ಮತ್ತು ಅವುಗಳ ಕರ್ಮಗಳಿಗೆ ಅನುಸಾರವಾಗಿ ಮನುಷ್ಯ ಸಮಾಜದ ನಾಲ್ಕು ವರ್ಣಗಳನ್ನು ನಾನು ಸೃಷ್ಟಿಸಿದೆ. ಈ ವ್ಯವಸ್ಥೆಯನ್ನು ನಾನು ಸೃಷ್ಟಿಸಿದ್ದರೂ ನಾನು ಬದಲಾವಣೆ ಇಲ್ಲದವನು ಅವ್ಯಯನು, ಆದ್ದರಿಂದ ನಾನು ಕರ್ತಾರನಲ್ಲ ಎಂದು ತಿಳಿ. ಸೊ ಇಲ್ಲಿ ಇರುವಂಥ ಈ ನಾಲ್ಕು ವರ್ಣಗಳು, ಕೆಲವರು ಈ ಶ್ಲೋಕವನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ತಾರೆ. ಯಾಕೆ ಭಗವದ್ಗೀತೆಯಲ್ಲಿ ಜಾತಿಯ ಬಗ್ಗೆ ಹೇಳಲಾಗಿದೆ ಅಂಥೇಳಿ. ಸೊ ಎಲ್ಲಿ ಜಾತಿಯ ಬಗ್ಗೆ ಹೇಳಿದ್ದಾರೆ ಶ್ರೀಕೃಷ್ಣ? ನಾಲ್ಕು ವರ್ಣಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಆ ವರ್ಣ ಕೂಡ ಯಾವ ಥರ ಸೃಷ್ಟಿಯಾಗಿದೆ? ಗುಣ ಕರ್ಮ ವಿಭಾಗಶಃ, ಅವರವರ ಗುಣ ಅವರವರ ಕರ್ಮಗಳಿಗೆ ಅನುಸಾರವಾಗಿ ಇದನ್ನು ವಿಭಾಗಿಸಲಾಗಿದೆ. ಆದ್ದರಿಂದ ಈಗ ನಮ್ಮ ಗುಣದ ಪ್ರಕಾರ ನಾವು ಹೇಗೆ ಅನ್ನೋದನ್ನು, ನಾವು ಯಾವ ವರ್ಗಕ್ಕೆ ಸೇರುತ್ತೀವಿ ಅನ್ನೋದನ್ನು ನಾವು ತಿಳಿದುಕೊಳ್ಬೋದು. ಒಬ್ಬ ಡಾಕ್ಟರ್ನ ಮಗ, ಅವನು ನಾನು ಡಾಕ್ಟರ್ ಮಗ ಅಂದ ತಕ್ಷಣ ನಾನು ಕೂಡ ಡಾಕ್ಟರ್ ಅಂತ ಅವನು ಹೇಳುವ ಹಾಗೆ ಇಲ್ಲ. ಅವನು ಕಾಲೇಜಿಗೆ ಹೋಗಿ MBBS ಎಲ್ಲ ಓದಿ ಅಥವಾ MDO ಎಲ್ಲ ಓದಿ ಅಲ್ಲಿಂದ ಅವನು ಡಿಗ್ರಿಯನ್ನು ಪಡೆಯಲೇಬೇಕಾಗುತ್ತದೆ. ನನ್ನ ತಂದೆ ಡಾಕ್ಟರ್, ನಾನು ಡಾಕ್ಟರ್ ಅಂತ ಅವನು ಹೇಳೋಕ್ಕಾಗುತ್ತಾ? ಇಲ್ಲ. ಅದೇ ಥರ ಈ ಸಮಾಜದಲ್ಲಿರುವ ನಾಲ್ಕು ವರ್ಗಗಳು ಕೂಡ ಇದೇ ಥರನೇ. ಬ್ರಾಹ್ಮಣನ ಮಗನಾದವನು ಬ್ರಾಹ್ಮಣ ಅಂತ ಅವನು ಹೇಳಿಕೊಳ್ಳುವ ಹಾಗೆ ಇಲ್ಲ, ಅವನಲ್ಲಿ ಆ ಗುಣಗಳು ಇಲ್ಲದಿದ್ದರೆ. ಸೊ ಬ್ರಾಹ್ಮಣನೆನಿಸಿಕೊಂಡವನಲ್ಲಿ ಯಾವ ಥರ ಗುಣ ಇರಬೇಕು? ಶಮೋ ದಮಸ್ತಪ ಶೌಚ ಶಾಂತಿ ರಾರ್ಜವ ಮೇವಚ. ಸೊ ಬ್ರಾಹ್ಮಣ ಅಂತ ಹೇಳಿಕೊಳ್ಳುವುದಕ್ಕೆ ಒಂದಷ್ಟು ಗುಣಗಳಿವೆ. ಆ ಗುಣವನ್ನು ಒಬ್ಬನು ಅನುಸರಿಸಿದರೆ ಅವನು ಬ್ರಾಹ್ಮಣನಾಗುತ್ತಾನೆ. ಹುಟ್ಟಿನಿಂದ ಅವನು ಬ್ರಾಹ್ಮಣನಾಗುತ್ತಾನೋ ಇಲ್ವೋ

0: ಅನಂತರದ ವಿಭಾಗದವರು ಆಡಳಿತಗಾರರು. ಇವರಿಗೆ ಪಾರಿಭಾಷಿಕವಾಗಿ ಕ್ಷತ್ರಿಯರು ಎಂದು ಹೆಸರು. ಸೊ ಇವರು ರಜೋಗುಣದವರು. ವೈಶ್ಯರು ಎಂದು ಕರೆಯುವ ವರ್ತಕರಲ್ಲಿ ರಜೋಗುಣ ತಮೋಗುಣಗಳು ಬೆರೆತಿರುತ್ತವೆ. ಅದಾದಮೇಲೆ ಕಾರ್ಮಿಕ ವರ್ಗದವರು, ಅಹಿಕ ನಿಸರ್ಗದ ತಮೋಗುಣದವರು. ಹೀಗೆ ನಾಲ್ಕು ವರ್ಗಗಳ ಬಗ್ಗೆ ಇಲ್ಲಿ ಶ್ರೀಕೃಷ್ಣ ವಿವರಿಸುತ್ತಾರೆ. ಇದರ ಬಗ್ಗೆ ಇನ್ನಷ್ಟು ನಾವು ನಾಳಿನ ಎಪಿಸೋಡಲ್ಲಿ ತಿಳಿದುಕೊಳ್ಳೋಣ. ಹರೇ ಕೃಷ್ಣ.
1: ಇದುವರೆಗೂ ಕೇಳಿದ್ರಿ ಗೀತರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.

ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8:00 to 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ, 8:15 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 9:00 ಮಧುರ ಮುಂಜಾನೆ ಕಾರ್ಯಕ್ರಮ, 9:00 to 9:30 ವಿಶೇಷ ಕಾರ್ಯಕ್ರಮಗಳು, 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 to 12:30 ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ, 12:30 1:00 ಪ್ರಸಾರವಾಗಲಿದೆ. ಗೀತ ಸಂಗಮ ಕಾರ್ಯಕ್ರಮ 1:00 to 1:30 ವಿಶೇಷ ಕಾರ್ಯಕ್ರಮಗಳು 1:30 to 2:00 ಬಾಲವಿಶ್ವ ಮರಾಠಿ ಸಮಯದಲ್ಲಿ, 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ, 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ, 4:00 to 4:30 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ, 4:30 to 5:00 ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು, 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ, 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ, 7:45 to 8:15 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೋಂಕಿ ಭಾರತ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ

NIHFI ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ. NIHICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಹಿಂದೆ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099. ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.

0: केलीज डॉक्टर प्रभाकर कोरे हॉस्पिटल कडून केली फर्टिलिटी सेंटर सुरू झाले आहे. अत्याधुनिक IVF सुविधांसोबत सुसज्ज सेंटर OPD साठी तयार आहे. केली फर्टिलिटी सेंटर मध्ये आधुनिक प्रजनन सेवा देत आहोत, ज्यामध्ये समाविष्ट आहे प्रजनन औषध, क्लिनिकल एम्ब्रॉलॉजी, एंड्रोलॉजी आणि एंडोस्कोपी साठी विशेष OPD, 3D लॅप्रोस्कोपी आणि हिस्ट्रोस्कोपी सारख्या अत्याधुनिक एंडोस्कोपी सेवा सुद्धा. समर्पित फेटल मेडिसिन युनिट, ज्यामध्ये एक इनहाऊस पूर्ण वेळ सल्लागार असणार आहे, तज्ञ डॉक्टरांची टीम असेल. आम्ही आमच्या रुग्णांना सर्वोत्तम काळजी प्रदान करण्यासाठी तत्पर आहोत. आमचा पत्ता: केली फर्टिलिटी सेंटर, OPD नंबर 97, शरावती, सेकंड फ्लोर, केलीज डॉक्टर प्रभाकर कोरी हॉस्पिटल आणि MRC. फोन नंबर 08312551530 आणि 247377 एक्सटेन्शन 1530.
1: ಶ್ರವಣದಾನ ನಿಮ್ಮ ಮಗುವಿನ ಬಾಳಲ್ಲಿ ಹೊಸ ಬೆಳಕು. KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಹುಟ್ಟಿನಿಂದಲೇ ಕೇಳದ ಮಕ್ಕಳಿಗಾಗಿ ಒಂದು ಅದ್ಭುತ ಅವಕಾಶವನ್ನು ತಂದಿದೆ. ಉಚಿತ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಯೋಜನೆ ಉತ್ತರ ಕರ್ನಾಟಕದಲ್ಲಿ. ಈ ಯೋಜನೆಯಡಿ ಮಾನ್ಯತೆ ಪಡೆದ ಮೊದಲ ಖಾಸಗಿ ಆಸ್ಪತ್ರೆ. ಈಗಾಗಲೇ 35 ಹೆಚ್ಚು ಮಕ್ಕಳು ಇದರ ಪ್ರಯೋಜನ ಪಡೆದಿದ್ದಾರೆ. ಕೇಳುವ ಶಕ್ತಿ ಕೊರತೆ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಅಡ್ಡಿಯಾಗದಿರಲಿ. ನಮ್ಮ ತಜ್ಞ ವೈದ್ಯರ ತಂಡ ನಿಮ್ಮ ಮಗುವು ಕೇಳುವಂತೆ, ಮಾತನಾಡುವಂತೆ ಮತ್ತು ಬೆಳೆಯುವಂತೆ ಮಾಡಲು ಸದಾ ಸಿದ್ಧ. ಅರ್ಹತೆಗಳು: ಮಗುವಿನ ವಯಸ್ಸು 3 ವರ್ಷಕ್ಕಿಂತ ಕಡಿಮೆ ಇರಬೇಕು, ತೀವ್ರವಾದ ಶ್ರವಣ ದೋಷ ಇರಬೇಕು, ಶ್ರವಣ ಸಾಧನಗಳಿಂದ ಯಾವುದೇ ಪ್ರಯೋಜನವಾಗದಿದ್ದಾಗ ಶಸ್ತ್ರಚಿಕಿತ್ಸೆಗೆ ಮಗು ದೈಹಿಕವಾಗಿ ಸದೃಢವಾಗಿರಬೇಕು. ಲಾಭಗಳು: ಮಗುವಿಗೆ ಕೇಳುವ ಶಕ್ತಿ ಮರಳಿ ಸಿಗುತ್ತದೆ, ಮಾತು ಮತ್ತು ಭಾಷೆಯ ಬೆಳವಣಿಗೆ ಸುಲಭವಾಗುತ್ತದೆ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಮಗು ಮುನ್ನಡೆಯಲು ಸಹಕಾರಿ, ಮಗುವಿನ ಭವಿಷ್ಯಕ್ಕೆ ಹೊಸ ದಾರಿ ತೆರೆಯುತ್ತದೆ. ಈ ಸುವರ್ಣ ಅವಕಾಶದ ಸದುಪಯೋಗ ಪಡೆದುಕೊಳ್ಳಿ. ಉಚಿತ ತಪಾಸಣೆಗಾಗಿ ಹಿಂದೆ ನೋಂದಾಯಿಸಿ KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ. ENT OPD ಸಂಖ್ಯೆ 16.

0: KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆಯ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ ಸ್ಟೇಟ್ ಆಫ್ ದಿ ಆರ್ಟ್ IVF ಫೆಸಿಲಿಟಿಯೊಂದಿಗೆ ರಿಪ್ರೊಡಕ್ಟಿವ್ ಮೆಡಿಸಿನ್ ಕ್ಲಿನಿಕಲ್ ಎಂಬ್ರಿಯಾಲಜಿ ಆಂಡ್ರಾಲಜಿ ಎಂಡೋಸ್ಕೋಪಿಗಳಿಗೆ ಎಕ್ಸ್ಕ್ಲೂಸಿವ್ OPD 3D ಲ್ಯಾಪ್ರೋಸ್ಕೋಪಿ ಹಾಗೂ ಹಿಸ್ಟ್ರೋಸ್ಕೋಪಿ ಈ ಎಲ್ಲಾ ಸೇವೆಗಳ ಜೊತೆಗೆ ನುರಿತ ತಜ್ಞ ವೈದ್ಯರ ತಂಡ KLE IVF ಸೆಂಟರ್ ಬೆಳಗಾವಿಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ OPD ನಂಬರ್ 97 ಶರಾವತಿ ಸೆಕೆಂಡ್ ಫ್ಲೋರ್ KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ ನೆಹರು ನಗರ ಬೆಳಗಾವಿ ದೂರವಾಣಿ ಸಂಖ್ಯೆ 0831255530 ಮತ್ತು 0831247377 ಎಕ್ಸ್ಟೆನ್ಷನ್ 1530
1: बेळगावमधील KLE BM कंकणवाडी आयुर्वेदा हॉस्पिटल आरोग्य क्षेत्रामध्ये उत्कृष्ट सेवा देत आहे. तुमच्या रोगाचे योग्य निदान करून आवश्यक असणारे सर्व उपचार तज्ज्ञ डॉक्टरांकडून दिले जातील. KLE BM कंकणवाडी आयुर्वेदा हॉस्पिटलचा मुख्य उद्देश रोगाचे निदान करणं आणि योग्य उपचार करणं. तुमच्या आरोग्याची काळजी घेणं हेच आमचे ध्येय. तुमच्या आरोग्याच्या तक्रारी दूर करण्यासाठी आयुर्वेदिक उपचार घेण्यासाठी संपर्क करा KLE BM कंकणवाडी आयुर्वेदा हॉस्पिटल आणि महाविद्यालय शहापूर बेळगाव. फोन नंबर 0831 248-6286.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನವರಾತ್ರಿಯ ಪ್ರಯುಕ್ತ ವಿಶೇಷ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ ನಾನು ಅನುಪಮ. ಸ್ನೇಹಿತರೆ, ಶಕ್ತಿ ಸ್ವರೂಪಿಣಿಯಾದಂತಹ ಜಗನ್ಮಾತೆಯ ಆರಾಧನೆಯ ಪವಿತ್ರ ಹಬ್ಬವೇ ನವರಾತ್ರಿ. 9 ದಿನಗಳ ಈ ಹಬ್ಬದಲ್ಲಿ ದುರ್ಗಾದೇವಿಯ 9 ಅವತಾರಗಳನ್ನ ಭಕ್ತಿಯಿಂದ ಪೂಜಿಸುತ್ತೇವೆ. ಪ್ರತಿಯೊಂದು ಅವತಾರವು ತನ್ನದೇ ಆದ ವೈಶಿಷ್ಟ್ಯವನ್ನ ಹೊಂದಿದ್ದು ನಮ್ಮ ಬದುಕಿಗೆ ಒಂದೊಂದು ಸಂದೇಶವನ್ನ ನೀಡುತ್ತೆ. ಈ ನವರಾತ್ರಿಯ ಮೊದಲನೆಯ ದಿನ ಆರಾಧಿಸುವಂತಹ ತಾಯಿ ಶೈಲಪುತ್ರಿ. ತಾಯಿಯ ಈ ದಿವ್ಯ ಸ್ವರೂಪದ ಹಿಂದಿರುವಂತಹ ಪೌರಾಣಿಕ ಕಥೆಯೇನು, ಆಕೆಯ ರೂಪದ ವಿಶೇಷತೆಗಳೇನು, ನವರಾತ್ರಿಯ ಮೊದಲ ದಿನ ಆಕೆಯನ್ನು ಪೂಜಿಸುವುದರ ಹಿಂದಿರುವಂತಹ ಆಧ್ಯಾತ್ಮಿಕ ಸಂದೇಶವೇನು ಎಂಬೆಲ್ಲ ವಿಚಾರವಾಗಿ ಮಾಹಿತಿಯನ್ನ ಹಂಚಿಕೊಳ್ಳಲು ನಮ್ಮೊಂದಿಗಿದ್ದಾರೆ ಬೆಳಗಾವಿಯ ಕವಿತ್ರಿ ಲೇಖಕಿ ಪ್ರಭಾ ಅಶೋಕ್ ಪಾಟೀಲ್ ಅವರು.
1: ವೇಣುಧ್ವನಿಯ ಸಮಸ್ತ ಕೇಳುಗರಿಗೆ ನಮಸ್ಕಾರಗಳು. ನಾನು ಶ್ರೀಮತಿ ಪ್ರಭಾ ಅಶೋಕ್ ಪಾಟೀಲ್, ಲೇಖಕಿ ಮತ್ತು ಕಥೆ ಕವನ ಬರೆಯುವುದು ನನ್ನ ಹವ್ಯಾಸ. ನವರಾತ್ರಿ ಹಬ್ಬವು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರ ಹಾಗೂ ಧಾರ್ಮಿಕ ಮಹತ್ವವನ್ನು ಹೊಂದಿರುವ ದೊಡ್ಡ ಹಬ್ಬಗಳಲ್ಲಿ ಒಂದಾಗಿದೆ. ನವ ಎಂದರೆ 9 ಮತ್ತು ರಾತ್ರಿ ಎಂದರೆ ರಾತ್ರಿಗಳು. ಒಟ್ಟು 9 ರಾತ್ರಿ 10 ದಿನಗಳ ಕಾಲ ಆಚರಿಸಲಾಗುವ ಈ ಹಬ್ಬವು ಶಕ್ತಿ ಆರಾಧನೆ, ದುಷ್ಟಶಕ್ತಿಗಳ ನಾಶ ಮತ್ತು ಸತ್ವಗುಣದ ವಿಜಯದ ಸಂಕೇತವಾಗಿದೆ. ಕರ್ನಾಟಕದಲ್ಲಿ ಇದನ್ನು ದಸರಾ ಹಬ್ಬ ಎಂದು ಅತ್ಯಂತ ಸಡಗರದಿಂದ ಆಚರಿಸಲಾಗುತ್ತದೆ. ನಮ್ಮ ಮೈಸೂರು ದಸರಾ ಹಬ್ಬವು ಜಗದ್ವಿಖ್ಯಾತಿಯನ್ನು ಪಡೆದಿದೆ. ದೇಶ ವಿದೇಶಗಳಿಂದ ಜನ ದಸರಾ ಹಬ್ಬವನ್ನು ವೀಕ್ಷಿಸಲು ಬರುತ್ತಾರೆ. ನವರಾತ್ರಿಯ ಮೊದಲ ದಿನದ ದೇವಿಯ ಮಹತ್ವವನ್ನು ಏನೆಂದು ಅರಿಯೋಣ ಬನ್ನಿ. ನವರಾತ್ರಿಯ ಮೊದಲನೇ ದಿನದಂದು ನವದುರ್ಗೆಯರಲ್ಲಿ ಮೊದಲನೇ ಸ್ಥಾನವನ್ನು ಪಡೆದವಳೆ ಶೈಲಪುತ್ರಿ ದೇವಿಯನ್ನು ಆರಾಧಿಸಲಾಗುತ್ತದೆ. ಶೈಲ ಎಂದರೆ ಪರ್ವತ, ಪುತ್ರಿ ಅಂದರೆ ಮಗಳು. ಹಿಮವಂತನ ಹಿಮಾಲಯ ರಾಜ ಪುತ್ರಿಯಾಗಿ ಹುಟ್ಟಿದ್ದರಿಂದ ಈಕೆಗೆ ಶೈಲಪುತ್ರಿ ಎಂಬ ಹೆಸರು ಬಂದಿದೆ. ಹಿಮವಂತನ ಮಗಳಾದ ಈಕೆಯನ್ನು ಪಾರ್ವತೀದೇವಿಯ ಮೂಲ ಸ್ವರೂಪವೆಂದು ಪೂಜಿಸಲಾಗುತ್ತದೆ. ದೇವಿಯ ವಾಹನವು ವೃಷಭ ಬಸವ. ಅವಳ ಆಯುಧವು ಕೈಯಲ್ಲಿ ತ್ರಿಶೂಲ ಮತ್ತು ಕಮಲವನ್ನು ಧರಿಸಿರುತ್ತಾಳೆ. ಈ ಬಾರಿಯ ಮೊದಲ ದಿನದ ಬಣ್ಣ ಕೇಸರಿ ಬಣ್ಣ, ಕಿತ್ತಳೆ. ದೇವಿಯ ನೈವೇದ್ಯಕ್ಕಾಗಿ ಶುದ್ಧ ಹಸುವಿನ ತುಪ್ಪ ಅಥವಾ ಹಾಲಿನಿಂದ ಮಾಡಿದ ಪಾಯಸ ಮತ್ತು ಸಿಹಿ ತಿಂಡಿಗಳನ್ನು ನೈವೇದ್ಯಕ್ಕೆ ಅರ್ಪಿಸಲಾಗುತ್ತದೆ. ಶೈಲಪುತ್ರಿಯನ್ನು ಮೂಲತಂ ಕುಮಾರಿಯಾಗಿ, ಪುಟ್ಟ ಹುಡುಗಿಯಾಗಿ ಪೂಜೆ ಮಾಡುತ್ತಾರೆ. ಬಿಳಿ ಹೂಗಳಿಂದಲೂ ಕೂಡ ದೇವಿಯನ್ನು ಪೂಜಿಸಲಾಗುತ್ತದೆ. ಇದರ ಪುರಾಣ ಕಥೆ ಹೀಗಿದೆ. ಸತೀ ದಾಕ್ಷಾಯಿಣಿ ತನ್ನ ತಂದೆ ಮನೆಗೆ ಯಜ್ಞಕ್ಕಾಗಿ ಆಗಮಿಸಿದಾಗ ತನ್ನ ಪತಿ ಭಗವಾನ್ ಶಿವನಿಗೆ ಆದ ಅಪಮಾನವನ್ನು ಸಹಿಸದೆ ಸತಿಯು ಯಜ್ಞಕುಂಡದ ಅಗ್ನಿಗೆ ತನ್ನನ್ನೇ ಅರ್ಪಿಸಿಕೊಂಡಳು. ತದನಂತರ ಮುಂದಿನ ಜನ್ಮದಲ್ಲಿ ಅವಳು ಪರ್ವತರಾಜ ಹಿಮಾಲಯನ ಮನೆಯಲ್ಲಿ ಶೈಲಪುತ್ರಿ ಪಾರ್ವತಿಯಾಗಿ ಜನ್ಮ ತಳೆದು ಕಠಿಣ ತಪಸ್ಸನ್ನು ಆಚರಿಸಿ ಮತ್ತೆ ಶಿವನನ್ನೇ ವರಿಸಿದಳು. ಆಧ್ಯಾತ್ಮಿಕ ಮತ್ತು ಮಹತ್ವ ಮತ್ತು ಚಕ್ರ ಸಾಧನೆ. ಯೋಗ ಮತ್ತು ತಂತ್ರ ಸಾಧನೆಯಲ್ಲಿ ಶೈಲಪುತ್ರಿ ದೇವಿಗೆ ಪ್ರಮುಖ ಸ್ಥಾನವಿದೆ. ಈಕೆ ಮಾನವನ ದೇಹದಲ್ಲಿರುವ ಮೂಲಾಧಾರ ಚಕ್ರದ ಅಧಿದೇವತೆಯಾಗಿದ್ದಾಳೆ. ನವರಾತ್ರಿಯ ಮೊದಲ ದಿನ ಯೋಗಿಗಳು ತಮ್ಮ ಸಾಧನೆಯನ್ನು ಮೂಲಾಧಾರ ಚಕ್ರದಿಂದಲೇ ಪ್ರಾರಂಭಿಸುತ್ತಾರೆ. ಈ ದೇವಿಯ ಆರಾಧನೆಯಿಂದ ಮನಸ್ಸಿಗೆ ಸ್ಥಿರತೆ, ದೃಢತೆ ಸಿಗುತ್ತದೆ. ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ಶೈಲಪುತ್ರಿಯು ಚಂದ್ರಗ್ರಹವನ್ನು ನಿಯಂತ್ರಿಸುತ್ತಾಳೆ. ಈಕೆಯ ಪೂಜೆಯಿಂದ ಜಾತಕದಲ್ಲಿರುವ ಚಂದ್ರದೋಷಗಳು ಕೂಡ ನಿವಾರಣೆಯಾಗುತ್ತವೆ. ಇನ್ನು ಪೂಜಾ ವಿಧಾನ. ಆದಿನ ಕಲಶ ಸ್ಥಾಪನೆಯನ್ನು ಮಾಡಿ ದೇವಿಯನ್ನು ಆಹ್ವಾನಿಸಲಾಗುತ್ತದೆ. ಇನ್ನು ನಮ್ಮ ಉತ್ತರ ಕರ್ನಾಟಕದ ಮನೆ ಮನೆಗಳಲ್ಲಿ, ದೇವಾಲಯಗಳಲ್ಲಿ ಮಣ್ಣಿನ ಮಡಿಕೆಗಳು ಸುಣ್ಣ ಹಚ್ಚಿ ಮತ್ತು ಪಣತಿಗಳಿಗೆ ಸುಣ್ಣಗಳನ್ನು ಹಚ್ಚಿ ಅವುಗಳನ್ನು ಬಿಸಿಲಿನಲ್ಲಿ ಒಣಗಿಸಿ ತದನಂತರ ಮಣ್ಣಿನ ಮಡಕೆಯ ಮೇಲೆ ಪಣತಿಗಳನ್ನು ಇಟ್ಟು ಅದರಲ್ಲಿ ಒಂದು ಕೋಲಿಗೆ ಹತ್ತಿಯ ಬತ್ತಿಯನ್ನು ಸುತ್ತಿ ಮೊದಲ ದಿನವೇ ದೀಪ ಹಚ್ಚಿ ಎಣ್ಣೆಯನ್ನು ಹಾಕಿ ದೀಪ ಹಚ್ಚಿ ನಿರಂತರ 9 ದಿನಗಳ ಕಾಲ ಅದನ್ನು ನಂದದಂತೆ ಬೆಳಗಿಸುತ್ತಾರೆ. ಮಡಿಯಿಂದ ಉಪವಾಸ ಮಾಡಿ ಆ ಜ್ಯೋತಿಯು ಆರದಂತೆ ಕಾಯುತ್ತಾರೆ. ಅದು ಪ್ರಾರಂಭವಾಗುವುದೇ ನವರಾತ್ರಿಯ ಮೊದಲ ದಿನ. ಪೂಜಾ ಸಮಯದಲ್ಲಿ ದೇವಿಯನ್ನು ಈ ರೀತಿ ಸ್ತುತಿಸಲಾಗುತ್ತದೆ. ಓಂ ದೇವಿ ಶೈಲಪುತ್ರಿಯೇ ನಮಃ, ಓಂ ದೇವಿ ಶೈಲಪುತ್ರಿಯೇ ನಮಃ, ವಂದೇ ವಾಂಚಿತ ಲಾಭಾಯ ಚಂದ್ರಾರ್ಧಕೃತ ಶೇಖರಾಯ, ವಂದೇ ವಾಂಚಿತ ಲಾಭಾಯ ಚಂದ್ರಾರ್ಧಕೃತ ಶೇಖರಾಯ. ವೃಷಾರೂಢಾಂ ಶೂಲಧರಾಂ ಶೈಲಪುತ್ರೀಂ ಯಶಸ್ವಿನೀಂ, ವೃಷಾರೂಢಾಂ ಶೂಲಧರಾಂ ಶೈಲಪುತ್ರಿ ಯಶಸ್ವಿನೀಂ. ಸರ್ವ ಮಂಗಲ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣೇ ತ್ರಯಂಬಕೆ ದೇವಿ ಗೌರಿ ನಾರಾಯಣಿ ನಮೋಸ್ತುತೆ ಎಂದು ದೇವಿಯನ್ನು ಸ್ತುತಿಸುತ್ತ ಒಂದು ಹಾಡು. ಶ್ರೀ ಮಾತಾ ಪಾಲಿಸು ದೇವಿಯೇ, ಜಗನ್ಮಾತಾ ನೀ ರಕ್ಷಿಸು ತಾಯಿಯೇ.

ತ್ರಿಪುರ ಸುಂದರಿ ತಾಯೇ ಸೌಭಾಗ್ಯದಾಯಿನಿ ಶುಭಕರೀ ಕರುಣಾಸಾಗರಿ ತ್ರಿಪುರ ಸುಂದರಿ ತಾಯೇ ಸೌಭಾಗ್ಯದಾಯಿನಿ ಶುಭಕರೀ ಬಂಡಾಸುರವಧೆಯ ಗೈದ ಈಶ್ವರಿ ಜಗದಂಬಾ ಗಾಯತ್ರಿ ಭುವನೇಶ್ವರಿ ಬಂಡಾಸುರವಧೆಯ ಗೈ

ಸಂಕಷ್ಟ ಹರಿಸು ವಿಘ್ನ ನಾಶಿನಿ, ತಾಯಿ ರಕ್ತ ವರ್ಣಿತೆ ಪಾಪನಾಶಿನಿ. ಸಂಕಷ್ಟ ಹರಿಸು ವಿಘ್ನ ನಾಶಿನಿ, ತಾಯಿ ರಕ್ತ ವರ್ಣಿತೆ ಪಾಪನಾಶಿನಿ. ಶ್ರೀಮಾತಾ ಪಾಲಿಸು ದೇವಿಯೇ, ಜಗನ್ಮಾತಾ ನಿರಕ್ಷಿಸು ತಾಯಿಯೇ. ಸ್ತೋತ್ರವ ಪಠಿಸುವೆ ಶಕ್ತಿಯೇ, ನಿತ್ಯ ಪೂಜೆಯ ಗೈ

0: ರಕ್ಷಿಸು ತಾಯಿಯೇ, ಜಗನ್ಮಾತಾನೇ ರಕ್ಷಿಸು ತಾಯಿಯೇ.
1: ಶೈಲಪುತ್ರಿಯು ಎಲ್ಲರಿಗೂ ಆರೋಗ್ಯ ಮತ್ತು ಧನ ಸಂಪತ್ತನ್ನು ಕೊಟ್ಟು ಕಾಯಲೆಂದು ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು.
2: ಇದುವರೆಗೂ ಪ್ರಸಾರವಾಯಿತು ನವರಾತ್ರಿಯ ಪ್ರಯುಕ್ತ ವಿಶೇಷ ಕಾರ್ಯಕ್ರಮ. ನವರಾತ್ರಿಯ ಮೊದಲ ದಿನ ಆರಾಧಿಸುವ ತಾಯಿ ಶೈಲಪುತ್ರಿಯ ಸ್ವರೂಪ ನಮಗೆ ದೃಢತೆ, ಧೈರ್ಯ ಮತ್ತು ಜೀವನದಲ್ಲಿ ಗುರಿಯ ಕಡೆಗೆ ಮುನ್ನಡೆಯುವ ಪ್ರೇರಣೆಯನ್ನ ನೀಡಲಿ. ಪರ್ವತದಂತೆ ನಮ್ಮ ಮನಸ್ಸು ಸ್ಥಿರವಾಗಿರಲಿ. ಯಾವುದೇ ಸವಾಲು ಎದುರಾದರೂ ಧೈರ್ಯದಿಂದ ಎದುರಿಸುವಂತಹ ಶಕ್ತಿ ನಮಗೆ ದೊರೆಯಲಿ ಎಂದು ತಾಯಿಯಲ್ಲಿ ಪ್ರಾರ್ಥಿಸುತ್ತ, ತಾಯಿ ಶೈಲಪುತ್ರಿಯ ಆಶೀರ್ವಾದ ಎಲ್ಲರ ಮೇಲಿರಲಿ, ಎಲ್ಲರ ಬದುಕಿನಲ್ಲಿ ಸುಖ ಶಾಂತಿ ಮತ್ತು ಸಮೃದ್ಧಿ ನೆಲೆಸಲಿ ಅಂತ ಹೇಳ್ತಾ, ಮತ್ತೊಮ್ಮೆ ನಮ್ಮ ಅತಿಥಿಗಳಾದ ಬೆಳಗಾವಿಯ ಕವಿತ್ರಿ ಲೇಖಕಿಯಾದ ಶ್ರೀಮತಿ ಪ್ರಭಾ ಅಶೋಕ್ ಪಾಟೀಲ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ನಮ್ಮ ಇಂದಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ನವರಾತ್ರಿಯ ಎರಡನೆಯ ದಿನದ ಮತ್ತೊಂದು ತಾಯಿಯ ಮಹಿಮೆ ಮತ್ತು ವಿಶೇಷತೆಗಳೊಂದಿಗೆ ನಮ್ಮ ನಿಮ್ಮ ಭೇಟಿ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.
3: आपल्या बाळाला द्या ऐकण्याचा आनंद. जन्मजात बहिरेपणा असलेल्या लहान मुलांसाठी केलीज डॉक्टर प्रभाकर कोरे हॉस्पिटल आणि MRC घेऊन आले आहेत एक सुवर्ण संधी. मोफत क्वाक्लेअर इम्प्लांट शस्त्रक्रिया योजना. उत्तर कर्नाटकातील ही योजना राबवणारे केलीज डॉक्टर प्रभाकर कोरे हॉस्पिटल हे पहिले खासगी हॉस्पिटल आहे. आतापर्यंत 35 पेक्षा अधिक मुलांना या योजनेचा लाभ मिळालाय. याची पात्रता वय वर्ष 3 वर्षाखालील मुले, गंभीर ते अतिगंभीर श्रवण कमी असणं, हिअरिंग एड वापरूनही फायदा होत नसणं, शस्त्रक्रियेसाठी वैद्यकीय दृष्ट्या योग्य नसणं, अशी मुले याचा फायदा घेऊ शकतात. ही शस्त्रक्रिया केल्यानंतर तुमची ऐकण्याची क्षमता पुन्हा मिळणं, बोलण्याची व भाषेची प्रगती सुधारणं, शिक्षण व सामाजिक विकासात मदत, उज्ज्वल भविष्यासाठी नवी संधी. तेव्हा उशीर करू नका, लवकर उपचार म्हणजे उत्तम परिणाम. आजच भेट द्या केलीज डॉक्टर प्रभाकर कोरे हॉस्पिटल आणि MRC बेळगावी. ENT विभाग, OBD नंबर 16 येते. आजच नोंदणी करा, मोफत तपासणीची संधी मिळवा.
4: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
5: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
4: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
5: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
4: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
5: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
4: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
5: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ಧಿಂ ತಗಿಟ ತಕತ ಧಿಂ ತಗಿಟ ತತ್ತ ಧಿಂ ತಗಿಟ ತಕ ಧಿಮಿತ ತಕ ತರಿ ತಕ ಝಣ ತಕ ತರಿ ತಕ ಧಿಮಿ ತಕ ತರಿ ತಕ ಝಣ ತಾಂಗಿಡ ತಕಿಟ ಧಿಕಿಟ ಧಿಮಿ ತಕ ಝಣುತ ತಕಿಟ ಧಿಕಿಟ ಝಣ ತಾಂಗಿಡ ತಾಂಗಿಡ ತತ್ತಾಂಗಿಡದೊಂದು ತಗಡಿ ತಾಂಗಿಡದೊಂದು

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಯಲ್ಲಿ ವಣುಧ್ವನಿ 90.4 FM. ನವರಾತ್ರಿಯ ಪ್ರಯುಕ್ತ ವಿಶೇಷ

0: ಕಾರ್ಯಕ್ರಮ ನವರಾತ್ರಿ ಅಂದರೆ ಭಕ್ತಿ, ಶಕ್ತಿ, ಸಂಭ್ರಮ ಮತ್ತು ಸಾಂಸ್ಕೃತಿಕ ವೈಭವದ ಒಂದು ಸುಂದರ ಸಂಗಮ. 9 ದಿನಗಳ ಕಾಲ ನವದುರ್ಗೆಯ 9 ರೂಪಗಳನ್ನ ಆರಾಧಿಸಿ 10ನೆಯ ದಿನ ವಿಜಯದ ಸಂಕೇತವಾದ ವಿಜಯದಶಮಿಯನ್ನ ಆಚರಿಸುತ್ತೇವೆ. ನವರಾತ್ರಿ ಈ 9 ದಿನಗಳಿಗೂ ಅದರದೇ ಆದ ವಿಶೇಷತೆ ಇದೆ, ಮಹತ್ವ ಇದೆ. ಒಂದೊಂದು ದಿನವೂ ಒಂದೊಂದು ದೇವಿಯನ್ನ ಆರಾಧನೆ ಮಾಡಲಾಗುತ್ತೆ. ಹಾಗಾದರೆ ನವರಾತ್ರಿಯ 9 ದಿನಗಳ ಮಹತ್ವವೇನು? ವಿವಿಧೆಡೆಗಳಲ್ಲಿ ನವರಾತ್ರಿಯನ್ನ ಯಾವ ರೀತಿ ಆಚರಣೆ ಮಾಡಲಾಗುತ್ತೆ? ದಸರಾ ಹಬ್ಬದ ಹಿಂದಿರುವಂತಹ ಧಾರ್ಮಿಕ ಸಾಂಸ್ಕೃತಿಕ ಮಹತ್ವವೇನು ಎಂಬ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳಲು ನಮ್ಮೊಂದಿಗಿದ್ದಾರೆ ಶಿಕ್ಷಕಿ, ಕವಿತ್ರಿ, ಲೇಖಕಿಯಾದಂತಹ ಶ್ರೀಮತಿ ಗಂಗಾದೇವಿ ಚಕ್ರಸಾಲೆಯವರು.
1: ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ನನ್ನ ಹೆಸರು ಶ್ರೀಮತಿ ಗಂಗಾದೇವಿ ಚಕ್ರಸಾಲಿ. ನಾನು ಸಹ ಶಿಕ್ಷಕಿಯಾಗಿ ಸರ್ಕಾರಿ ಪ್ರೌಢಶಾಲೆ ಕರಡಿಗುದ್ದಿ ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಇವತ್ತು ನಾನು ದಸರಾ ಹಬ್ಬದ ಬಗ್ಗೆ ಮಾತನಾಡುತ್ತಿದ್ದೇನೆ. ಭಾರತವು ಹಬ್ಬಗಳ ನಾಡು. ನಮ್ಮ ದೇಶದಲ್ಲಿ ವಿವಿಧ ಧರ್ಮ, ಭಾಷೆ, ಸಂಸ್ಕೃತಿ ಮತ್ತು ಪರಂಪರೆಗಳಿಗೆ ಸೇರಿದ ಜನರು ಅನೇಕ ಹಬ್ಬಗಳನ್ನು ಆಚರಿಸುತ್ತಾರೆ. ಪ್ರತಿಯೊಂದು ಹಬ್ಬವೂ ತನ್ನದೇ ಆದ ಐತಿಹಾಸಿಕ, ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಮಹತ್ವವನ್ನು ಹೊಂದಿದೆ. ಅಂತಹ ಮಹತ್ವಪೂರ್ಣ ಹಬ್ಬಗಳಲ್ಲಿ ದಸರಾ ಅಥವಾ ವಿಜಯದಶಮಿ ಪ್ರಮುಖವಾದದ್ದು. ಹಾಗಾದರೆ ದಸರಾ ಎಂದರೇನು? ದಸರಾ ಎಂಬುದು ಸಂಸ್ಕೃತ ಪದಗಳಾದ ದಶ ಮತ್ತು ಹರ ಇವುಗಳ ಸಂಯೋಜನೆಯಾಗಿದೆ. ದಶ ಅಂದರೆ 10, ಹರ ಎಂದರೆ ಸೋಲಿಸುವುದು. ದಶಹರದ ಕನ್ನಡದ ರೂಪಾಂತರವೇ ದಸರಾ ಆಗಿದೆ. ದಸರಾ ಎಂಬುದು ಒಳ್ಳೆಯದು ಕೆಟ್ಟದ್ದರ ಮೇಲೆ ಸಾಧಿಸುವ ವಿಜಯದ ಸಂಕೇತವಾಗಿದೆ. ವಿಜಯದಶಮಿ ಎಂಬುದೇ ವಿಜಯವನ್ನು ಸೂಚಿಸುತ್ತದೆ. ಹಿಂದೂ ಚಾಂದ್ರಮಾನ ಕ್ಯಾಲೆಂಡರಿನ ಅಶ್ವಿನ ತಿಂಗಳಿನ 10ನೇ ದಿನದಂದು ಈ ದಸರಾವನ್ನು ಆಚರಿಸಲಾಗುತ್ತಿದೆ. ದಸರಾ ಹಬ್ಬದ ಆಚರಣೆಗೆ ಹಲವು ಹಿನ್ನೆಲೆಗಳಿವೆ. ಇವು ದೇಶದ ವಿವಿಧ ಭಾಗಗಳಲ್ಲಿ ಪ್ರಚಲಿತ ಇವೆ. ಮಾರ್ಕಂಡೇಯ ಪುರಾಣದ ಹಿನ್ನೆಲೆಯಲ್ಲಿ ನೋಡುವುದಾದರೆ, ಮಹಿಷಾಸುರ ಅಥವಾ ಕೋಣ ತಲೆಯುಳ್ಳ ರಾಕ್ಷಸನು ತನ್ನ ದೀರ್ಘ ತಪಸ್ಸಿನಿಂದ ಶಕ್ತಿಶಾಲಿಯಾದ ವರವನ್ನು ಪಡೆದಿದ್ದ. ನರಾಸುರರಿಂದ ಸಾವಿಲ್ಲದ ಮಾತ್ರವಲ್ಲದೆ ಯಾವುದೇ ಪುರುಷ ದೇವನಿಂದ ಸಾವಿಲ್ಲದ ವರವನ್ನು ಭಗವಂತನಿಂದ ಪಡೆದಿದ್ದ. ವರವನ್ನು ಪಡೆದ ನಂತರ ಈತನಿಗೆ ಎಲ್ಲ ದೇವರನ್ನು ಸೋಲಿಸಿ ಅವರನ್ನು ತನ್ನ ಅಂಕಿಯಲ್ಲಿ ಇಟ್ಟುಕೊಳ್ಳುವ ಹಂಬಲ ಉಂಟಾಗುತ್ತದೆ. ಆ ದೆಸೆಯಿಂದಾಗಿ ಈತ ಸ್ವರ್ಗಲೋಕದಲ್ಲಿ ಕಾಲಿಟ್ಟು ದೇವತೆಗಳಿಗೆ ತೊಂದರೆ ಕೊಡುತ್ತಾನೆ. ಇದು ದೇವತೆಗಳನ್ನು ಚಿಂತೆಗೀಡು ಮಾಡುತ್ತದೆ. ಆಗ ಸಕಲ ದೇವತೆಗಳೆಲ್ಲ ಒಂದುಗೂಡಿ ತಮ್ಮ ಶಕ್ತಿಗಳನ್ನೆಲ್ಲ ಒಂದುಗೂಡಿಸಿದಾಗ ಆವಿರ್ಭವಿಸಿದ ದೇವಿಯೇ ದುರ್ಗೆ. ಮುಂದೆ ಮಹಿಷಾಸುರನು ಈ ದುರ್ಗೆಯನ್ನು ಕಂಡೊಡನೆ ಮೋಹಿತನಾಗುತ್ತಾನೆ. ಇದರಿಂದ ಕೋಪಗೊಂಡ ದುರ್ಗೆಯು ಮಹಿಷಾಸುರನ ಮೇಲೆ 9 ದಿನಗಳ ಕಾಲ ಯುದ್ಧ ಮಾಡುತ್ತಾಳೆ. ಕೊನೆಗೆ 10ನೇ ದಿನದಂದು ರಾಕ್ಷಸ ಮಹಿಷಾಸುರನನ್ನು ಸಂಹರಿಸುತ್ತಾಳೆ. ಹೀಗೆ ದುಷ್ಟ ರಾಕ್ಷಸನನ್ನು ಸಂಹರಿಸಿದ ದಿನವನ್ನು ದಸರಾ ಎಂದು ಆಚರಿಸಲಾಗುತ್ತದೆ. ಇನ್ನೊಂದು ಪೌರಾಣಿಕ ಕಥೆ ಹೇಳುವುದಾದರೆ, ಶ್ರೀರಾಮನು ಸೀತೆಯನ್ನು ಅಪಹರಣ ಮಾಡಿದ ಲೋಕಕಂಠಕನಾದ ರಾವಣನ ವಿರುದ್ಧ ಯುದ್ಧ ಮಾಡಲು ನಿರ್ಧರಿಸುತ್ತಾನೆ. ಆಗ 9 ದಿನಗಳ ಕಾಲ ತನಗೆ ಶಕ್ತಿ ಮತ್ತು ವಿಜಯ ದೊರಕಿಸಿಕೊಡಲು ದುರ್ಗಾಮಾತೆಯನ್ನು ಪೂಜಿಸುತ್ತಾನೆ. ಅದು ಕೂಡ ಕಮಲದ ಹೂಗಳಿಂದ ದೇವಿಯನ್ನು ಪೂಜಿಸುತ್ತಿರುತ್ತಾನೆ. ದಿನವೂ ಲಭ್ಯವಾಗಿದ್ದಂತಹ ಕಮಲದ ಹೂವು 10ನೇ ದಿನದ ಪೂಜೆಗೆ ದೊರೆಯುವುದಿಲ್ಲ. ಹಾಗಾಗಿ ರಾಮನು ಮನದಲ್ಲಿಯೇ ಕಮಲದ ಹೂವಿನ ಬದಲಾಗಿ ತನ್ನ ಒಂದು ಕಣ್ಣನ್ನು ಅರ್ಪಿಸಲು ನಿರ್ಧರಿಸುತ್ತಾನೆ. ಈ ಸಮಯದಲ್ಲಿ ದೇವಿಯು ಕಾಣಿಸಿಕೊಂಡು ಶ್ರೀರಾಮನಿಗೆ ಸಕಲ ಶಕ್ತಿ ಮತ್ತು ವಿಜಯ ಪ್ರಾಪ್ತಿಯಾಗಲೆಂದು ಹರಸುತ್ತಾಳೆ. ಇದೇ ದಿನ ರಾಮ ರಾವಣರ ಮಧ್ಯೆ ಭೀಕರ ಯುದ್ಧ ನಡೆದು ಶ್ರೀರಾಮನು ದಶಕಂಠನಾದ ರಾವಣನನ್ನು ಸಂಹರಿಸುತ್ತಾನೆ. ದುಷ್ಟನ ವಿರುದ್ಧ ಒಳ್ಳೆಯತನದ ಪ್ರತೀಕವಾಗಿ ಈ ದಸರಾವನ್ನು ಆಚರಿಸಲಾಗುತ್ತದೆ ಎಂದು ಹೇಳಲಾಗಿದೆ. ಮತ್ತೊಂದು ಪೌರಾಣಿಕ ಕಥೆ ಹೀಗಿದೆ. ಹಿಂದೆ ದಕ್ಷರಾಜನ ಮಗಳಾದ ಉಮಾದೇವಿಯು ತಂದೆಯ ಆಸೆಯ ವಿರುದ್ಧವಾಗಿ ಶಿವನನ್ನು ಮದುವೆಯಾಗುತ್ತಾಳೆ. ಇದೇ ಸಮಯದಲ್ಲಿ ದಕ್ಷನು ಮಹಾಯಾಗವನ್ನು ಏರ್ಪಡಿಸುತ್ತಾನೆ. ಶಿವ ಮತ್ತು ಉಮಾದೇವಿಯ ಹೊರತಾಗಿ ಸಮಸ್ತರನ್ನು ಈ ಯಾಗಕ್ಕೆ ದಕ್ಷನು ಆಹ್ವಾನ ಕೊಟ್ಟಿರುತ್ತಾನೆ. ಈ ವಿಷಯ ಉಮಾದೇವಿಗೆ ತಿಳಿಯುತ್ತದೆ. ಅವಮಾನ ಮತ್ತು ಸಂಕಟವನ್ನು ಅನುಭವಿಸುತ್ತಾಳೆ. ಆಗ ಅವಳು ಇದೇ ಸಂಕಟದಲ್ಲಿ ಆ ಯಾಗದ ಅಗ್ನಿಕುಂಡದಲ್ಲಿ ಹಾರುತ್ತಾಳೆ. ಅಂದಿನಿಂದ ಅವಳನ್ನು ಸತೀದೇವಿ ಎಂದು ಕರೆಯಲಾಯಿತು. ಸತೀದೇವಿಯು ಪುನಃ ಮರುಜನ್ಮ ಪಡೆದು ಮತ್ತೆ ಶಿವನನ್ನೇ ಮದುವೆಯಾಗುತ್ತಾಳೆ. ಇವಳು ತನ್ನ 4 ಮಕ್ಕಳೊಂದಿಗೆ ನವರಾತ್ರಿಯ ದಿನಗಳಲ್ಲಿ ಭೇಟಿ ನೀಡುತ್ತಾಳೆ ಎಂಬ ನಂಬಿಕೆ ಇದೆ. ಪುನಃ 10ನೇ ದಿನಕ್ಕೆ ಮತ್ತೆ ಸ್ವರ್ಗಕ್ಕೆ ಮರಳುತ್ತಾಳೆ ಎಂಬಂತ ಒಂದು ನಂಬಿಕೆ ಜನರಲ್ಲಿ ಇದೆ. ಈ ರೀತಿಯಾಗಿ ಹಲವು ಪುರಾಣ ಕಥೆಗಳು ದಸರಾದೊಂದಿಗೆ ಬೆಸೆದಿದ್ದರೂ ಕೂಡ ಇಂದಿಗೂ ಜನರ ಮನಸ್ಸುಗಳನ್ನು ಬೆಸೆಯುತ್ತಿರುವ ಹಬ್ಬವಾಗಿ ಎಲ್ಲೆಡೆಯೂ ಆಚರಣೆಗೊಳಪಡುತ್ತಿದೆ. ದಸರೆಯು 10 ದಿನಗಳ ಕಾಲ ನಡೆಯುವ ಹಬ್ಬವಾಗಿದೆ. ನವರಾತ್ರಿಗಳಂದು 9 ಅವತಾರಗಳಲ್ಲಿ ದೇವಿಯನ್ನು ಪೂಜಿಸಲಾಗುತ್ತದೆ. ಭಾರತದ ಸಂಖ್ಯಾಶಾಸ್ತ್ರದಲ್ಲಿ 9ನೇ ಸಂಖ್ಯೆಗೆ ಮಹತ್ವದ ಸ್ಥಾನವಿದೆ. ಈ ಸಂಖ್ಯೆಯನ್ನು ಬ್ರಹ್ಮ ಸಂಖ್ಯೆ, ದೈವ ಸಂಖ್ಯೆ ಎಂದು ಋಷಿಮುನಿಗಳ ಕಾಲದಿಂದಲೂ ಮನ್ನಿಸಲಾಗಿದೆ. ದುಷ್ಟ ಸಂಹಾರ ಹಾಗೂ ಸೃಷ್ಟಿಯ ರಕ್ಷಣೆಗಾಗಿ ಆದಿಶಕ್ತಿಯು ಈ 9 ರೂಪಗಳನ್ನು ಧರಿಸಿದ್ದಾಳೆ ಎಂಬ ನಂಬಿಕೆ ಇದೆ. ಆ ನವದುರ್ಗೆಯರ ಬಗ್ಗೆ ಸಂಕ್ಷಿಪ್ತವಾಗಿ ನಾವು ಈಗ ತಿಳಿಯೋಣ. ನವರಾತ್ರಿಯ ಮೊದಲನೇ ದಿನ ಶೈಲಪುತ್ರಿಯ ಅವತಾರದಲ್ಲಿ ದೇವಿಯನ್ನು ಪೂಜಿಸಲಾಗುತ್ತದೆ. ಪರ್ವತ ರಾಜನ ಮಗಳಾದ ಈಕೆ ಪಾರ್ವತಿಯ ಸ್ವರೂಪ. ಎತ್ತು ಅಥವಾ ನಂದಿ ಈಕೆಯ ವಾಹನವಾಗಿದ್ದು ಕೈಯಲ್ಲಿ ತ್ರಿಶೂಲ ಮತ್ತು ಕಮಲವನ್ನು ಧರಿಸಿರುತ್ತಾಳೆ. ಹಳದಿ ಬಣ್ಣ ಪ್ರಿಯವಾದ ಬಣ್ಣವಾಗಿದ್ದು ಹೆಸರು ಬೇಳೆಯಿಂದ ಮಾಡಿದ ನೈವೇದ್ಯವನ್ನು ಈ ದೇವಿಗೆ ಅರ್ಪಿಸಲಾಗುತ್ತದೆ. ನವರಾತ್ರಿಯ ಎರಡನೇ ದಿನ ಬ್ರಹ್ಮಚಾರಿಣಿಯನ್ನು ಪೂಜಿಸಲಾಗುತ್ತದೆ. ಕಠಿಣ ತಪಸ್ಸನ್ನು ಆಚರಿಸಿದ ಬ್ರಹ್ಮಚಾರಿಣಿಯ ರೂಪವಿದು. ಶಾಂತ ಹಾಗೂ ಸೌಮ್ಯ ಮೂರ್ತಿಯಾದ ಈಕೆಯ ಕೈಗಳಲ್ಲಿ ಜಪಮಾಲೆ ಮತ್ತು ಕಮಂಡಲ ಇರುತ್ತದೆ. ಇದು ಜ್ಞಾನ ಮತ್ತು ವೈರಾಗ್ಯದ ಸಂಕೇತವಾಗಿದೆ. ಹಸಿರು ಬಣ್ಣ ಪ್ರಿಯವಾದ ಬಣ್ಣವಾಗಿದ್ದು ಸಕ್ಕರೆಯಿಂದ ತಯಾರಿಸಿದ ಸಿಹಿ ಬೂಂದಿ ಪದಾರ್ಥವನ್ನು ಆಹಾರವನ್ನಾಗಿ ಅರ್ಪಿಸಲಾಗುತ್ತದೆ. ಚಂದ್ರಘಂಟ 3ನೇ ದಿನ ಪೂಜೆಗೊಳಪಡುವ ದೇವತೆ. ಹಣೆಯ ಮೇಲೆ ಅರ್ಧ ಚಂದ್ರಾಕೃತಿಯ ಗಂಟೆಯನ್ನು ಧರಿಸಿರುವ ವಿವಾಹಿತ ರೂಪ. ಹುಲಿಯ ಮೇಲೆ ಸವಾರಿ ಮಾಡುವ ಈಕೆಯ 10 ಕೈಗಳಲ್ಲಿ ವಿವಿಧ ಆಯುಧಗಳಿದ್ದು ಧೈರ್ಯ ಮತ್ತು ಶಾಂತಿಯ ಪ್ರತೀಕವಾಗಿದ್ದಾಳೆ. ಬೂದು ಬಣ್ಣವು ಪ್ರಿಯವಾದ ಬಣ್ಣವಾಗಿದ್ದು ಪಾಯಸವನ್ನು ನೈವೇದ್ಯವಾಗಿ ಅರ್ಪಿಸಲಾಗುತ್ತದೆ. 4ನೇ ದಿನ ಕುಸ್ಮಾಂಡ ದೇವಿಯನ್ನು ಪೂಜಿಸಲಾಗುತ್ತದೆ. ತನ್ನ ಕಿರು ನಗೆಯಿಂದಲೇ ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿಸಿದ ಮಹಾಶಕ್ತಿ. 8 ಕೈಗಳನ್ನು ಹೊಂದಿರುವ ಈ ಅಷ್ಟಭುಜಾದೇವಿಯು ಸಿಂಹವಾಹಿನಿಯಾಗಿದ್ದಾಳೆ. ಕಿತ್ತಳೆ ಬಣ್ಣವು ಪ್ರಿಯವಾದ ಬಣ್ಣವಾಗಿದ್ದು ಸಿಹಿ ಪೂರಿಯನ್ನು ನೈವೇದ್ಯವಾಗಿ ಅರ್ಪಿಸಲಾಗುತ್ತದೆ. ಸ್ಕಂದ ಮಾತಾ ದೇವಿಯನ್ನು 5ನೇ ದಿನ ಪೂಜಿಸಲಾಗುತ್ತದೆ. ಕುಮಾರಸ್ವಾಮಿ ಅಥವಾ ಕಾರ್ತಿಕೇಯ ಅಥವಾ ಸ್ಕಂದನ ತಾಯಿಯಾದ ಈಕೆ ವಾತ್ಸಲ್ಯದ ಮೂರ್ತಿ. ಮಗುವನ್ನು ಮಡಿಲಲ್ಲಿ ಕುಳ್ಳಿರಿಸಿಕೊಂಡು ಸಿಂಹದ ಮೇಲೆ ವಿರಾಜಮಾನಳಾಗಿರುತ್ತಾಳೆ. ಬಿಳಿಯ ಬಣ್ಣ ಪ್ರಿಯವಾದ ಬಣ್ಣವಾಗಿದ್ದು ಬಾಳೆಹಣ್ಣು ಅಥವಾ ಪೊಂಗಲನ್ನು ಈ ದಿನ ನೈವೇದ್ಯವಾಗಿ ಅರ್ಪಿಸಲಾಗುತ್ತದೆ. 6ನೇ ದಿನ ಕಾತ್ಯಾಯಿನಿ ದೇವಿಯನ್ನು ಪೂಜಿಸಲಾಗುತ್ತದೆ. ಕಾತ್ಯಾಯನ ಮಹರ್ಷಿಗಳ ಮಗಳಾಗಿ ಜನಿಸಿ ಮಹಿಷಾಸುರರನ್ನು ಸಂಹರಿಸಿದ ಉಗ್ರ ರೂಪ. ಸಿಂಹವಾಹಿನಿಯಾದ ಈಕೆಯನ್ನು ಪೂಜಿಸುವುದರಿಂದ ವಿವಾಹದ ಅಡೆತಡೆಗಳು ನಿವಾರಣೆಯಾಗುತ್ತವೆ ಎಂಬ ನಂಬಿಕೆ ಇದೆ. ಕೆಂಪು ಬಣ್ಣ ಪ್ರಿಯವಾದ ಬಣ್ಣವಾಗಿದ್ದು ಜೇನುತುಪ್ಪ ಇಲ್ಲವೇ ಕ್ಷೀರಾನ್ನವನ್ನು ನೈವೇದ್ಯ ರೂಪದಲ್ಲಿ ಅಂದು ಸಮರ್ಪಿಸಲಾಗುತ್ತದೆ. 7ನೇ ದಿನ ಕಾಳರಾತ್ರಿಯನ್ನು ಪೂಜಿಸಲಾಗುತ್ತದೆ. ಕತ್ತಲೆಯಂತೆ ಕಪ್ಪಗಿರುವ ಅತ್ಯಂತ ಭೀಕರ ಹಾಗೂ ಉಗ್ರ ರೂಪ ಅವಳದು. ಕತ್ತಲೆಯನ್ನು ಸೀಳಿ ಬೆಳಕನ್ನು ತರುವ ಈಕೆ ದುಷ್ಟರಿಗೆ ಕಾಲರೂಪಿಯಾಗಿದ್ದರೂ ಭಕ್ತರನ್ನು ಕಾಯುವ ಶುಭಂಕರಿಯಾಗಿದ್ದಾಳೆ. ಕತ್ತೆ ಇವಳ ವಾಹನವಾಗಿದೆ. ಕಡು ನೀಲಿ ಬಣ್ಣ ಪ್ರಿಯವಾದ ಬಣ್ಣವಾಗಿದ್ದು ಬೆಲ್ಲ ಅವಲಕ್ಕಿಯನ್ನು ಈ ದಿನ ನೈವೇದ್ಯ ರೂಪವಾಗಿ ಅರ್ಪಿಸಲಾಗುತ್ತದೆ. ಮಹಾಗೌರಿಯ ರೂಪದಲ್ಲಿ 8ನೇ ದಿನ ದೇವಿಯನ್ನು ಪೂಜಿಸಲಾಗುತ್ತದೆ. ಅತ್ಯಂತ ಶಾಂತ ಹಾಗೂ ಬಿಳಿಯ ವರ್ಣದ ಸುಂದರ ರೂಪ. ಎತ್ತಿನ ಮೇಲೆ ಸವಾರಿ ಮಾಡುವ ಈಕೆಯು ಭಕ್ತರ ಪಾಪಗಳನ್ನು ತೊಳೆದು ಕರುಣೆಯನ್ನು ಕರುಣಿಸುತ್ತಾಳೆ. ಗುಲಾಬಿ ಬಣ್ಣವು ಪ್ರಿಯವಾದ ಬಣ್ಣವಾಗಿದ್ದು ನಿಂಬೆ ಹಣ್ಣಿನ ಪಾನಕವನ್ನು ಈ ದಿನ ದೇವಿಗೆ ಅರ್ಪಿಸಲಾಗುತ್ತದೆ. ಒಂಬತ್ತನೇ ದಿನ ಸಿದ್ಧಿದಾತ್ರಿಯನ್ನು ಪೂಜಿಸಲಾಗುತ್ತದೆ. ಭಕ್ತರಿಗೆ ಮತ್ತು ಯೋಗಿಗಳಿಗೆ ಎಲ್ಲ ರೀತಿಯ ಸಿದ್ಧಿಗಳನ್ನು ಕರುಣಿಸುವ ದೇವತೆ. ತಾವರೆ ಹೂವಿನ ಮೇಲೆ ಆಸೀನಳಾಗಿರುವ ಈಕೆ ನಾಲ್ಕು ಕೈಗಳಲ್ಲಿ ಶಂಖ, ಚಕ್ರ, ಗದಾ ಮತ್ತು ಪದ್ಮಗಳನ್ನು ಧರಿಸಿರುತ್ತಾಳೆ. ಹೀಗೆ ಹಿಂದೂ ಧರ್ಮದಲ್ಲಿ ದುರ್ಗಾದೇವಿಯನ್ನು ಒಂಬತ್ತು ಅವತಾರಗಳಲ್ಲಿ ಪೂಜಿಸುತ್ತಾರೆ. ಶಕ್ತಿ ರೂಪಿಣಿ ದೇವತೆಯನ್ನು ಮಹಿಳೆಯರು ಅತ್ಯಂತ ಭಕ್ತಿ ಭಾವದಿಂದ ಪೂಜಿಸುತ್ತಾರೆ. ನವರಾತ್ರಿಯ ಒಂಬತ್ತು ದಿನಗಳ ಕಾಲ ಮಹಿಳೆಯರು ವಿಶೇಷವಾಗಿ ಪ್ರಾತಃ ಕಾಲದಲ್ಲಿ ಎದ್ದು ಶುಚಿಭೂತರಾಗಿ ಬನ್ನಿ ಗಿಡಕ್ಕೆ ಪುಷ್ಪ ಮತ್ತು ಹಂಗನೂಲುಗಳಿಂದ ಸಿಂಗಾರ ಮಾಡಿ ಪೂಜೆ ಮಾಡುತ್ತಾರೆ. ಮುತ್ತೈದೆಯರಿಗೆ ಉಡಿ ತುಂಬುತ್ತಾರೆ. ಮಹಿಳೆಯರು ಈ ದಿನಗಳಂದು ಸೂರ್ಯೋದಯಕ್ಕೂ ಮುನ್ನ ಬನ್ನಿ ಮರವನ್ನು ಪೂಜಿಸಿದರೆ ಕಂಕಣ ಭಾಗ್ಯ ಮತ್ತು ಸಂತಾನ ಭಾಗ್ಯ ಲಭಿಸುತ್ತದೆ ಎಂಬ ನಂಬಿಕೆ ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿದೆ. ಮಹಿಳೆಯರ ಕಷ್ಟಗಳು ದೂರವಾಗಿ ಮನೆಯಲ್ಲಿ ಸಮೃದ್ಧಿ ನೆಲೆಸಲಿ ಎಂಬುದು ಅವರ ಭಕ್ತಿ ಭಾವವಾಗಿದೆ. ಶಮೀ ಶಮಯತೆ ಪಾಪಂ ಶಮೀ ಶತ್ರುವಿನಾಶಿನಿ ಅರ್ಜುನಸ್ಯ ಧನುರ್ಧಾರಿ ರಾಮಸ್ಯ ಪ್ರಿಯದರ್ಶಿನಿ ಕರಿಷ್ಯ ಮಾಣಯಾತ್ರಾಯ ಯಥಾಕಾಲಂ ಸುಖಮ್ಮಯ ತತ್ರ ನಿರ್ವಿಘ್ನ ಕರ್ತೃತ್ವಂಭವ ಶ್ರೀರಾಮ ಪೂಜಿತ. ಈ ಶ್ಲೋಕವನ್ನು ಬನ್ನಿ ಮರದ ಪೂಜೆ ಸಂದರ್ಭದಲ್ಲಿ ಹೇಳಲಾಗುತ್ತದೆ. ಇದರ ಅರ್ಥವನ್ನು ಹೇಳುವುದಾದರೆ, ಶಮಿ ಅಂದರೆ ಬನ್ನಿ ವೃಕ್ಷವು ಪಾಪವನ್ನು ಹಾಗೂ ಶತ್ರುಗಳನ್ನು ಶಮನ ಮಾಡುತ್ತದೆ. ಅದು ಅರ್ಜುನನ ಬಾಣವನ್ನು ಕಾಪಾಡಿದ್ದು ರಾಮನಿಗೆ ಅತಿ ಪ್ರಿಯವಾಗಿರುವುದೂ ಆಗಿದೆ. ಸದಾಕಾಲವು ಸುಖವನ್ನು ನೀಡುತ್ತದೆ. ರಾಮನು ಕೂಡ ಬನ್ನಿ ಮರವನ್ನು ಪೂಜಿಸಿದ್ದ. ನನ್ನ ಕಾರ್ಯಗಳಲ್ಲಿ ನಿರ್ವಿಘ್ನತೆ ಬಾರದಿರಲಿ. ಹೀಗೆ ಈ ಶ್ಲೋಕವನ್ನು ಅರ್ಥೈಸಬಹುದಾಗಿದೆ. ಇಷ್ಟೇ ಅಲ್ಲದೆ ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ಬತ್ತಿ ಹಾಕುವಂಥ ಒಂದು ಸಂಪ್ರದಾಯವಿದೆ. ನವರಾತ್ರಿ ಪ್ರಾರಂಭವಾಗುವುದಕ್ಕಿಂತ 15 ದಿನಗಳ ಮುಂಚೆಯೇ ಮನೆಯನ್ನೆಲ್ಲ ಸ್ವಚ್ಛ ಮಾಡುತ್ತಾರೆ. ಪಾತ್ರೆ ಬಟ್ಟೆ ಪ್ರತಿಯೊಂದು ಕೂಡ ಫಳಗುಟ್ಟುತ್ತವೆ. ಮಹಾಲಯ ಅಮಾವಾಸ್ಯೆಯ ದಿನ ದೇವಿಯ ಗುಡಿಗಳಲ್ಲಿ ಬತ್ತಿ ಹಾಕಿದರೆ ಅದರ ಮರುದಿನದಿಂದ ಮನೆ ಮನೆಗಳಲ್ಲಿ ಬತ್ತಿ ಹಾಕುತ್ತಾರೆ. ಹೊಸ ಗಡಿಗೆಯನ್ನು ತಂದು ಅದರೊಳಗೆ ನೀರು ತುಂಬಿಟ್ಟು ತೆಂಗಿನಕಾಯಿ ಇಡುತ್ತಾರೆ. ತೆಂಗಿನಕಾಯಿ ಇರಿಸಿದ ಗಡಿಗೆಯ ಸುತ್ತಮುತ್ತ ದೊಡ್ಡ ಹರಿವಾಣದಲ್ಲಿ ಫಲವತ್ತಾದ ಮಣ್ಣು ಹಾಕುತ್ತಾರೆ. ಆ ಮಣ್ಣಿನಲ್ಲಿ ತಾವು ರಾಶಿ ಮಾಡಿದ ಧಾನ್ಯಗಳಲ್ಲಿ 9 ರೀತಿಯ ಧಾನ್ಯಗಳು ಇಲ್ಲವೇ 5 ತೆರನಾದ ಧಾನ್ಯಗಳನ್ನು ಹಾಕಿ ನೀರನ್ನು ಹನಿಸುತ್ತಾರೆ. ಅವು ಮೊಳಕೆಯೊಡೆದು 9 ದಿನಗಳವರೆಗೆ ಬೆಳೆಯುತ್ತವೆ. ಇದರ ಮುಂದೆ ದೀಪ ಹಚ್ಚಿಟ್ಟರೆ ಅದು ಆರದಂತೆ ನೋಡಿಕೊಳ್ಳುತ್ತಾರೆ. ಈ ಮೂಲಕವಾಗಿ ಮಹಿಳೆಯರು ಈ ಸಮಯದಲ್ಲಿ ಮನೆಯಲ್ಲಿದ್ದು ನಮ್ಮ ಸಂಪ್ರದಾಯವನ್ನು ಮುಂದುವರಿಸುತ್ತಾರೆ. ಜನಪದರ ಹಬ್ಬ ಬನ್ನಿ ಹಬ್ಬ. ಅಶ್ವಿನಿ ಶುದ್ಧ ನವಮಿಯ ದಿನ ಆಚರಿಸುವ ಪೂಜೆ ಖಂಡೆ ಪೂಜೆ. ಈ ದಿನ ರೈತರು ಒಕ್ಕಲುತನದ ಸಾಮಗ್ರಿಗಳನ್ನೆಲ್ಲ ಸ್ವಚ್ಛವಾಗಿ ತೊಳೆದು ಭಕ್ತಿಯಿಂದ ಪೂಜೆ ಮಾಡುತ್ತಾರೆ. ವ್ಯಾಪಾರಿಗಳು ತಮ್ಮ ತೂಕದ ತಕ್ಕಡಿಗಳನ್ನು ಪೂಜಿಸುತ್ತಾರೆ. ಅದೇ ರೀತಿಯಾಗಿ ವಿವಿಧ ವೃತ್ತಿಯವರು ವಿವಿಧ ರೀತಿಯ ತಮ್ಮ ಆಯುಧಗಳನ್ನು ಪೂಜಿಸುತ್ತಾರೆ. ಹಿಂದೆ ರಾಜ ಮಹಾರಾಜರು ತಮ್ಮ ಯುದ್ಧ ಸಾಮಗ್ರಿಗಳನ್ನು ಈ ದಿನ ಪೂಜೆ ಮಾಡುತ್ತಿದ್ದರಂತೆ. ಬನ್ನಿ ಹಬ್ಬದ ದಿನವನ್ನು ದಿಗ್ವಿಜಯ ಕೈಕೊಳ್ಳಲು ಸಜ್ಜು ಮಾಡುವ ಮೊದಲ ದಿನವೆಂದು ಕರೆದು ಯುದ್ಧ ಸಾಮಗ್ರಿಗಳಿಗೆ ಪೂಜೆ ಮಾಡಿ ಸೈನ್ಯದೊಡನೆ ಊರ ಮುಂದಿನ ಬನ್ನಿಯ ದಿಬ್ಬಕ್ಕೆ ಸೇರುತ್ತಿದ್ದರಂತೆ. ಇಂಥ ಬನ್ನಿಯ ದಿಬ್ಬಗಳು ಕರ್ನಾಟಕದ ಅನೇಕ ಕಡೆ ಇದ್ದವೆಂದೂ ಅವು ಅಳಿದು ಹೋಗಿರಬಹುದಾದ ಸಾಧ್ಯತೆಯನ್ನು ಕೂಡ ಹೇಳಲಾಗುತ್ತದೆ. ವಿಜಯನಗರದ ಬನ್ನಿ ದಿಬ್ಬ ಅಥವಾ ಮಹಾನವಮಿ ದಿಬ್ಬ ಈಗ ನಮ್ಮ ಕಣ್ಣೆದುರಿಗೆ ಉಳಿದುಕೊಂಡಿರುವ ಒಂದು ಐತಿಹಾಸಿಕ ಸ್ಮಾರಕವಾಗಿದೆ. ಬನ್ನಿ ಎಂದರೆ ಚಿನ್ನವೆಂದು ನಮ್ಮ ಜನಪದರು ಗುರುತಿಸುತ್ತಾರೆ. ಅವರು ತಮ್ಮ ಪೂಜೆ ಪುನಸ್ಕಾರಗಳಲ್ಲಿ ಪಾಂಡವರಿಗೆ ಅಗ್ರಸ್ಥಾನ ನೀಡಿದ್ದಾರೆ. ಪಾಂಡವರು ತಮ್ಮ ಆಯುಧಗಳನ್ನು ಬನ್ನಿ ಮರದಲ್ಲಿ ಮುಚ್ಚಿಟ್ಟು ವನವಾಸ ಅಜ್ಞಾತವಾಸಕ್ಕೆ ಹೋಗಿದ್ದನ್ನು ಜನಪದರು ಹೀಗೆ ಬಣ್ಣನೆ ಮಾಡುತ್ತಾರೆ. ಕಲ್ಲು ಕಡುಬ ಮಾಡಿ ಮುಳ್ಳ ಶಾವಿಗೆ ಮಾಡಿ ಬನ್ನಿಯ ಎಲೆಯಾಗ ಎಡಿ ಮಾಡಿ ಪಾಂಡವರು ಉಂಡು ಹೋಗ್ಯಾರೋ ವನವಾಸ. ನೋಡಿ, ಈ ಇದರಲ್ಲಿ ಜಾನಪದದಲ್ಲಿ ಜನಪದರು ಈ ರೀತಿಯಾಗಿ ಪಾಂಡವರ ವನವಾಸವನ್ನು ಹೇಳಿದ್ದಾರೆ. ಬನ್ನಿ ಮರ ಅನ್ನೋದು ಒಂದು ಪವಿತ್ರವಾದ ಮರ. ವಿಜಯದಶಮಿಯ ದಿನ ಬನ್ನಿ ಮರಕ್ಕೆ ಪೂಜೆ ಸಲ್ಲಿಸಿ ಬನ್ನಿ ಎಲೆಯನ್ನು ಚಿನ್ನವೆಂದು ತಿಳಿದು ಹಂಚುವ ಪದ್ಧತಿ ಈಗಲೂ ರೂಢಿಯಲ್ಲಿದೆ. ದೇವ ದೇವರ ಬನ್ನಿ, ದೈವ ದೈವದ ಬನ್ನಿ, ನಾವು ಮುಡಿಯುವುದು ನಮ್ಮ ಬನ್ನಿ. ಹಡೆದ ತಾಯಿಗೆ ಬನ್ನಿ, ಹಡೆದ ತಂದೆಗೆ ಬನ್ನಿ, ಪಡೆದ ಗಂಡನಿಗೆ ನಮ್ಮ ಬನ್ನಿ ಅನ್ನುವಂಥ ಈ ಸಾಲುಗಳಲ್ಲಿ ಜನಪದರು ಮೊದಲು ದೇವರಿಗೆ ಬನ್ನಿಯನ್ನು ಅರ್ಪಿಸಿ ನಂತರ ಗುರು ಹಿರಿಯರಿಗೆಲ್ಲ ಬನ್ನಿ ಅರ್ಪಿಸುವಂಥ ಒಂದು ಮಾತನ್ನು ನಾವು ಇಲ್ಲಿ ನೋಡಬಹುದಾಗಿದೆ. ಈ ಸಂದರ್ಭದಲ್ಲಿ ಮಾತು ಬಿಟ್ಟವರು ಕೂಡ ಬನ್ನಿ ಕೊಡುವುದರ ಮೂಲಕವಾಗಿ ನಾವು ನೀವು ಬಂಗಾರದಂಗ ಇರೋಣ ಎನ್ನುತ್ತಾ ಸಂಬಂಧವನ್ನು ಮರುಸ್ಥಾಪಿಸುತ್ತಾರೆ. ಮೈಸೂರು ದಸರಾ ಎಷ್ಟೊಂದು ಸುಂದರ, ಈ ಸಿನಿಮಾ ಹಾಡನ್ನು ನಾವೆಲ್ಲರೂ ಕೇಳೇ ಇರ್ತೀವಿ. ಹೌದು, ನಮ್ಮ ರಾಜ್ಯದ ನಾಡ ಹಬ್ಬವನ್ನಾಗಿ ದಸರಾವನ್ನು ವಿಜೃಂಭಣೆಯಿಂದ ಆಚರಿಸುತ್ತೇವೆ. ಭಾರತ ಮಾತ್ರವಲ್ಲದೆ ಜಗತ್ತಿನ ಪ್ರವಾಸಿಗರನ್ನು ಸೆಳೆಯುವ ಮೈಸೂರು ದಸರಾ ಕನ್ನಡಿಗರ ಹೆಮ್ಮೆಯ ಹಬ್ಬವಾಗಿದೆ. ಕ್ರಿಸ್ತಶಕ 1610 ಮೈಸೂರು ಒಡೆಯರಾದ ರಾಜ ಒಡೆಯರ್ ಅವರು ಮೈಸೂರು ದಸರಾವನ್ನು ಆರಂಭಿಸಿದರು ಎಂದು ಹೇಳಲಾಗಿದೆ. ಇದಕ್ಕಿಂತ ಮೊದಲೇ ದಕ್ಷಿಣ ಭಾರತದ ಬಹುದೊಡ್ಡ ರಾಜವಂಶ ವಿಜಯನಗರದ ಅರಸರು ಮಹಾನವಮಿ ಎಂಬ ಹೆಸರಿನಲ್ಲಿ ದಸರಾವನ್ನು ಆಚರಿಸುತ್ತಿದ್ದರಂತೆ. ಮಹಾನವಮಿ ದಿಬ್ಬದಲ್ಲಿ ವಿಜೃಂಭಣೆಯಿಂದ ಈ ದಸರಾವನ್ನು ಆಚರಿಸಲಾಗುತ್ತಿತ್ತು ಅನ್ನುವುದಕ್ಕೆ ಹಲವಾರು ಕುರುಹುಗಳು ದೊರೆಯುತ್ತವೆ. ಇಲ್ಲಿ ಸಾಮಂತ ರಾಜರ ಶಕ್ತಿ ಪ್ರದರ್ಶನ ನಡೆಯುತ್ತಿತ್ತಂತೆ. ಜೊತೆಗೆ ವಿವಿಧ ರೀತಿಯ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಮತ್ತು ಕ್ರೀಡೆಗಳನ್ನು ಆಯೋಜಿಸಲಾಗುತ್ತಿತ್ತಂತೆ. ಮುಂದೆ ವಿಜಯನಗರದ ಸಾಮ್ರಾಜ್ಯದ ಪತನದ ನಂತರ ವಿಜಯನಗರದ ಸಾಮಂತರಾಗಿದ್ದ ಮೈಸೂರು ಒಡೆಯರು ತಮ್ಮ ಸಾಮ್ರಾಜ್ಯದಲ್ಲಿ ಈ ದಸರಾವನ್ನು ವಿಜೃಂಭಣೆಯಿಂದ ಆಚರಿಸಲು ಪ್ರಾರಂಭ ಮಾಡಿದರು ಅಂತ ಹೇಳಲಾಗುತ್ತದೆ. ಅದಲ್ಲದೆ ಚಾಮುಂಡಿ ದೇವಿಯ ವಿಗ್ರಹ ಮತ್ತು ಅಂಬಾರಿ ಕೂಡ ಇಲ್ಲಿಂದಲೇ ಬಂದಿದೆ ಎಂದು ಹೇಳಲಾಗಿದೆ. ಹಲವು ಶತಮಾನಗಳು ಉರುಳಿದರೂ ದಸರಾದ ವೈಭವ ಮಾತ್ರ ಕಳೆಗುಂದಿಲ್ಲ. ಈಗ ಸರ್ಕಾರವೇ ಅದ್ದೂರಿಯಾಗಿ ದಸರಾ ಆಚರಣೆ ಮಾಡುತ್ತಿದೆ. ಕರ್ನಾಟಕದ ಸಾಹಿತ್ಯ, ಸಂಗೀತ, ಜನಪದ, ಕ್ರೀಡೆ ಇತ್ಯಾದಿ ಕಲೆಗಳ ಪ್ರದರ್ಶನ ನಡೆಯುತ್ತಿದೆ. ಆ ಮೂಲಕ ಕರ್ನಾಟಕದ ಹೆಮ್ಮೆಯ ಸಂಸ್ಕೃತಿಯ ಪರಿಚಯವಾಗುತ್ತಿದೆ. ಮೈಸೂರು ದಸರಾದ ಇನ್ನೊಂದು ಪ್ರಮುಖ ಆಕರ್ಷಣೆ ಎಂದರೆ ಜಂಬೂ ಸವಾರಿ. ಮೈಸೂರನ್ನು ಮಹಿಷಾಸುರನೆಂಬ ಅಸುರನಿಂದ ಮುಕ್ತಗೊಳಿಸಿ ಜನರನ್ನು ರಕ್ಷಿಸಿದ ತಾಯಿ ಚಾಮುಂಡಿಯು ಮೈಸೂರು ಮಹಾರಾಜರ ಕುಲದೈವವಾಗಿದ್ದಾಳೆ. ದಶಮಿಯ ದಿನದಂದು ಆನೆಯ ಮೇಲೆ 750 kg ತೂಕದ ಸ್ವರ್ಣ ಖಚಿತ ಅಂಬಾರಿಯಲ್ಲಿ ಕುಳಿತು ಅರಮನೆಯಿಂದ ಬನ್ನಿ ಮಂಟಪದವರೆಗೆ ರಾಜಬೀದಿಯಲ್ಲಿ ಮೆರವಣಿಗೆ ಹೋಗುತ್ತಾಳೆ. ಬನ್ನಿ ಮಂಟಪದಲ್ಲಿ ರಾಜರು ಪೂಜೆ ಸಲ್ಲಿಸುವುದರೊಂದಿಗೆ ದಸರಾಕ್ಕೆ ಅಂತಿಮ ತೆರೆಯನ್ನು ಎಳೆಯಲಾಗುತ್ತದೆ. ಈ ಹಬ್ಬವು ಭಾರತದ ವಿವಿಧ ರಾಜ್ಯಗಳಲ್ಲಿ ವಿವಿಧ ರೀತಿಯಲ್ಲಿ ಆಚರಿಸಲ್ಪಡುತ್ತದೆ. ಉತ್ತರ ಭಾರತದಲ್ಲಿ ಸಾಮಾನ್ಯವಾಗಿ ಜನರು ದಸರಾವನ್ನು ರಾವಣ, ಕುಂಭಕರ್ಣ ಮತ್ತು ಮೇಘನಾಥರ ಪ್ರತಿಕೃತಿಗಳನ್ನು ದಹನ ಮಾಡುವುದರ ಮೂಲಕ ಆಚರಿಸುತ್ತಾರೆ. ಇಲ್ಲಿ ರಾಮಾಯಣದ ಮಹಾಕಾವ್ಯವನ್ನು ನಾಟಕ ರೂಪದಲ್ಲಿ 9 ದಿನಗಳವರೆಗೂ ಪ್ರದರ್ಶಿಸಲಾಗುತ್ತದೆ. ರಾಮ, ಸೀತೆ ಮತ್ತು ಲಕ್ಷ್ಮಣರನ್ನು ಹೊತ್ತ ರಥವು ಜನಸಮೂಹದ ಮೂಲಕವಾಗಿ ಹಾದು ಹೋಗುತ್ತದೆ. ಇಲ್ಲಿ ಉತ್ಸವದ ರೀತಿಯಲ್ಲಿ ಜನರು ಈ ಹಬ್ಬವನ್ನು ಆಚರಿಸುತ್ತಾರೆ. ಮತ್ತು ಕೊನೆಯದಾಗಿ ರಾಮನಾಗಿ ನಟಿಸುವ ವ್ಯಕ್ತಿಯು ಬಾಣವನ್ನು ಹೊಡೆಯುವುದರ ಮೂಲಕವಾಗಿ ರಾವಣ, ಕುಂಭಕರ್ಣ, ಮೇಘನಾಥರ ಪ್ರತಿಕೃತಿಗಳನ್ನು ದಹನ ಮಾಡುತ್ತಾರೆ. ಈ ರೀತಿಯಲ್ಲಿ ಉತ್ತರ ಭಾರತದಲ್ಲಿ ಅತಿ ಉತ್ಸಾಹದಿಂದ ದಸರಾವನ್ನು ಆಚರಿಸಲಾಗುತ್ತದೆ. ಅದೇ ರೀತಿಯಾಗಿ ಗುಜರಾತ್ ಮತ್ತು ಮಹಾರಾಷ್ಟ್ರದಲ್ಲಿ ಕೂಡ ನವರಾತ್ರಿಯ ಪ್ರತಿ ರಾತ್ರಿಗಳಂದು ಪುರುಷ ಮತ್ತು ಮಹಿಳೆಯರು ಒಟ್ಟು ಸೇರುತ್ತಾರೆ. ಗರ್ಭ ಮತ್ತು ದಾಂಡಿಯಾ ನೃತ್ಯವನ್ನು ಮಾಡುತ್ತಾರೆ. ಈ ಸಂದರ್ಭದಲ್ಲಿ ಹಲವಾರು ಸ್ಪರ್ಧೆಗಳು ಮತ್ತು ಪ್ರದರ್ಶನಗಳನ್ನು ಆಯೋಜಿಸಲಾಗುತ್ತದೆ. ಭಕ್ತಿ ಪ್ರಧಾನವಾದಂಥ ಹಾಡುಗಳನ್ನು ಹಾಡಲಾಗುತ್ತದೆ. ತಡರಾತ್ರಿಯವರೆಗೂ ಎಚ್ಚರವಿದ್ದಂಥ ಜನ ನೃತ್ಯವನ್ನು ಮಾಡುತ್ತಲೇ ಇರುತ್ತಾರೆ. ಈ ಮೂಲಕವಾಗಿ ದೇವಿಗೆ ತಮ್ಮ ದೈವತ್ವವನ್ನು ಅಥವಾ ಭಕ್ತಿಯನ್ನು ಪ್ರದರ್ಶಿಸುತ್ತಾರೆ. ಬಂಗಾಳ, ಅಸ್ಸಾಂ ಮತ್ತು ಒಡಿಶಾ ರಾಜ್ಯಗಳಲ್ಲಿ ಕೂಡ ದುರ್ಗಾದೇವಿಯನ್ನು ಅಲಂಕೃತವಾದಂಥ ಒಂದು ಪೆಂಡಾಲ್ಗಳಲ್ಲಿ ಪೂಜಿಸುತ್ತಾರಂತೆ. ವಿವಿಧ ಆಚರಣೆಗಳು, ಸಾಂಸ್ಕೃತಿಕ ಪ್ರದರ್ಶನಗಳು ಮತ್ತು ಕಲಾತ್ಮಕ ಪ್ರದರ್ಶನಗಳು ಅಲ್ಲಿ ಕೂಡ ಜರುಗುತ್ತವೆ. ಹೀಗೆ ಭಾರತದ ಬಹುತೇಕ ಎಲ್ಲ ರಾಜ್ಯಗಳಲ್ಲಿಯೂ ದಸರಾದ ಕಳೆಯು ರಂಗೇರಿರುತ್ತದೆ. ಭಾರತ ಮಾತ್ರವಲ್ಲದೆ ಬೇರೆ ಬೇರೆ ದೇಶಗಳಲ್ಲಿಯೂ ದಸರಾ ಆಚರಣೆ ನಡೆಯುತ್ತದೆ. ನೇಪಾಳದಲ್ಲಿ ದಶೈನ್ ಎಂದು ಕರೆಯಲ್ಪಡುವಂಥ ದಸರಾ ಹಬ್ಬವನ್ನು ತುಂಬಾ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ದುರ್ಗಾದೇವಿಯು ಮಹಿಷಾಸುರನನ್ನು ಸಂಹಾರ ಮಾಡಿದ ನೆನಪಿಗಾಗಿ 15 ದಿನಗಳ ಕಾಲ ಆ ದೇಶದಲ್ಲಿ ದಸರಾ ಹಬ್ಬವನ್ನು ಸಡಗರದಿಂದ ಆಚರಿಸುತ್ತಾರೆ. ಮಾತ್ರವಲ್ಲದೆ ಲಂಡನ್, ಅಮೆರಿಕ, ಶ್ರೀಲಂಕಾ, ಥೈಲ್ಯಾಂಡ್, ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್ ಇನ್ನೂ ಮುಂತಾದ ದೇಶಗಳಲ್ಲಿ ಭಾರತೀಯರು ನೆಲೆಸಿದ್ದಾರೆ. ಅಲ್ಲಿ ನೆಲೆಸಿದ್ದಂಥ ಭಾರತೀಯರೆಲ್ಲ ಸೇರಿಕೊಂಡು ಪ್ರತಿ ವರ್ಷ ದಸರಾವನ್ನು ಆ ದೇಶಗಳಲ್ಲಿ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಒಟ್ಟಾರೆಯಾಗಿ ಹೇಳುವುದಾದರೆ ದಸರಾ ಎಂದರೆ ಕೇವಲ ಹೊಸ ಬಟ್ಟೆ ಧರಿಸುವುದು, ಸಿಹಿ ತಿನ್ನುವುದು, ಮೆರವಣಿಗೆ ನೋಡುವುದು ಅಥವಾ ಪೂಜೆ ಮಾಡುವುದು ಅಷ್ಟೇ ಅಲ್ಲದೆ ದಸರಾ ಒಂದು ಆತ್ಮ ಪರಿಶೀಲನೆಯ ಹಬ್ಬವಾಗಬೇಕಾಗಿದೆ. ನಮ್ಮೊಳಗಿನ ಕೆಟ್ಟ ಗುಣಗಳನ್ನು ಗುರುತಿಸಿ ಅವುಗಳನ್ನು ದೂರ ಮಾಡುವುದು ನಿಜವಾದ ದಸರಾ. ನಮ್ಮ ಜೀವನದಲ್ಲಿ ಸತ್ಯವನ್ನು ಅಳವಡಿಸಿಕೊಳ್ಳುವುದು ನಿಜವಾದ ವಿಜಯ. ಇನ್ನೊಬ್ಬರಿಗೆ ಸಹಾಯ ಮಾಡುವುದು ನಿಜವಾದ ಪೂಜೆ. ಜ್ಞಾನವನ್ನು ಪಡೆಯುವುದು ನಿಜವಾದ ವಿದ್ಯಾರಂಭ. ಮನದ ಅಜ್ಞಾನ, ಅಹಂಕಾರ, ಕೋಪ, ದ್ವೇಷಗಳನ್ನು ದೂರ ಮಾಡೋಣ. ನಮ್ಮ ಹೃದಯಗಳಲ್ಲಿ ಪ್ರೀತಿ, ಕರುಣೆ, ಮಾನವೀಯತೆಯ ಬೀಜಗಳನ್ನು ಬಿತ್ತೋಣ. ಈ ಮೂಲಕವಾಗಿ ದಸರಾ ಹಬ್ಬವನ್ನು ಸಾರ್ಥಕ ರೂಪದಲ್ಲಿ ಸಂಭ್ರಮದಿಂದ ಕಳೆಯೋಣ. ದಸರಾ ಸಂದರ್ಭದಲ್ಲಿ ನಾನೇ ಬರೆದಂತ ಒಂದು ಕವನದ ವಾಚನ. ದಸರೆಯ ಸಂಭ್ರಮ. ನವರಾತ್ರಿ ಹಬ್ಬದ ಸಡಗರವು ದೇಶದೆಲ್ಲೆಡೆ ಸಂತಸದ ಸಂಭ್ರಮವು. ನವರಾತ್ರಿ ಹಬ್ಬದ ಸಡಗರವು ದೇಶದೆಲ್ಲೆಡೆ ಸಂತಸದ ಸಂಭ್ರಮವು. ರಾವಣ ಸಂಹಾರ, ರಾಮನ ವಿಜಯ, ಪಾಂಡವರ ವನವಾಸ, ಬನ್ನಿಯ ಮರ ಆಚರಣೆ ಹಿಂದಿವೆ ಹಲವು ಕಥೆಗಳು. ಕರುನಾಡ ಹಬ್ಬವು ದಸರೆಯು. ನವ ದಿನಗಳಲ್ಲಿ ಹೆಂಗಡೆಯರ ಉಪವಾಸ ವ್ರತವು ನವ ಅವತಾರದ ದುರ್ಗಾ ಪೂಜೆಯು. ವಿಧ ವಿಧ ನೈವೇದ್ಯ ಅರ್ಪಣೆಯು. ಬ್ರಾಹ್ಮಿ ಸಮಯದಿ ಅಭ್ಯಂಜನ ದೇವಿ ಪಾರಾಯಣ ಅನುದಿನ. 9 ದಿನವು ನಂದದ ದೇವಿಗೆ ಗುಡಿಯಲ್ಲಿ ಧೂಪಾರತಿ ನಿನಾದವು. ವಿಧ ವಿಧ ಸ್ಪರ್ಧೆಗಳ ಮಹಾಪೂರ ರಂಗೋಲಿ ಗಾಯನ ನೃತ್ಯವು ಕವಿಗಳ ಸಡಗರ ಕ್ರೀಡೆಯ ಆಗರ. ಸಂಭ್ರಮದಿ ಮುಳುಗೆದ್ದ ಜನಸಾಗರ. ಬೀದಿ ಬೀದಿಗಳು ಶೃಂಗಾರ ದೇವಿ ಮೆರವಣಿಗೆಯ ಝೇಂಕಾರ. ಜನಮಾನಸದಲ್ಲಿ ಉಳಿಯುವ ಹಬ್ಬ ಅದುವೇ ದಸರೆಯು ನಾಡಹಬ್ಬ. ಧನ್ಯವಾದಗಳು.
0: ಇದುವರೆಗೂ ಪ್ರಸಾರವಾಯಿತು ನವರಾತ್ರಿಯ ಪ್ರಯುಕ್ತ ವಿಶೇಷ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನವರಾತ್ರಿಯ 9 ದಿನಗಳ ಆಚರಣೆ ನಮಗೆ ಕೇವಲ ದೇವಿಯ ಆರಾಧನೆಯನ್ನಷ್ಟೇ ಕಲಿಸುವುದಿಲ್ಲ, ಶಕ್ತಿ, ಧೈರ್ಯ, ಭಕ್ತಿ, ಸಹನೆ ಮತ್ತು ಕೆಟ್ಟದರ ವಿರುದ್ಧ ಒಳ್ಳೆಯದರ ವಿಜಯದ ಸಂದೇಶವನ್ನ ನೀಡುತ್ತೆ. ಹಬ್ಬದ ಮಹತ್ವವನ್ನ ತಿಳಿಸಿಕೊಟ್ಟಂತಹ ಶಿಕ್ಷಕಿ, ಕವಿತ್ರಿ, ಲೇಖಕಿಯಾದಂತಹ ಶ್ರೀಮತಿ ಗಂಗಾದೇವಿ ಚಕ್ರಸಾಲಿ ಅವರಿಗೆ ಧನ್ಯವಾದಗಳನ್ನ ತಿಳಿಸಿದ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಮತ್ತೆ ನಿಮ್ಮ ಭೇಟಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು ಕೆಎಲ್ಇ ಮನುಧ್ವನಿ 90.4 ಎಫ್ಎಂ. ನಮಸ್ಕಾರ.
2: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-70-362, ಮೊಬೈಲ್ ಸಂಖ್ಯೆ 9448-99-8331.
3: आरोग्य क्षेत्रात आपले भविष्य घडवू इच्छिणाऱ्या सर्व विद्यार्थ्यांसाठी एक सुवर्ण संधी केले अकॅडमी ऑफ हायर एज्युकेशन अँड रिसर्च बेळगावी अंतर्गत असलेल्या स्कूल ऑफ पब्लिक हेल्थ तर्फे इंटिग्रेटेड बीपीएच प्लस एमपीएच हा 5 वर्षांचा अभ्यासक्रम उपलब्ध आहे. विज्ञान वाणिज्य किंवा कलाशाखेतून पूर्व विद्यापीठ शिक्षण पूर्ण केलेल्या विद्यार्थ्यांना या अभ्यासक्रमासाठी प्रवेश घेता येईल. तसेच डिप्लोमा पूर्ण केलेल्या विद्यार्थ्यांना थेट दुसऱ्या वर्षात प्रवेशाची संधी उपलब्ध. पदवीधर विद्यार्थ्यांसाठी 2 वर्षाचा मास्टर ऑफ पब्लिक हेल्थ अर्थात एमपीएच अभ्यासक्रमही उपलब्ध आहे. एनएएसी कडून A+ मानांकन प्राप्त विद्यापीठात जागतिक दर्जाच्या पायाभूत सुविधा, अनुभवी व बहुविषयक प्राध्यापक वर्ग आणि समुदायाशी निगडीत शिक्षणाचा लाभ घ्या. काहेर हेल्थ अँड डेमोग्राफिक सर्वेलन्स साईटच्या माध्यमातून प्रत्यक्ष अनुभव मिळवा. तसेच थॉमस जेफरसन युनिव्हर्सिटी अमेरिका, उमेया युनिव्हर्सिटी स्वीडन, PHFI कॅम्पबेल साऊथ एशिया आणि इतर अनेक राष्ट्रीय व आंतरराष्ट्रीय संस्थांबरोबरच्या सहकार्याचा लाभ घ्या. NIH, ICMR आणि UNSW ऑस्ट्रेलिया यासारख्या संस्थांच्या सहाय्याने राबवण्यात येणाऱ्या संशोधन प्रकल्पांमध्ये सहभागी होण्याची संधीही उपलब्ध. सरकारी विभाग, सार्वजनिक आरोग्य संस्था, संशोधन क्षेत्र, स्वयंसेवी संस्था आणि आरोग्य व्यवस्थापन अशा अनेक क्षेत्रात उज्ज्वल करिअरच्या संधी तुमची वाट पाहत आहेत. मग वाट कसली पाहताय? आजच ऑनलाइन अर्ज करा kaher.edu.in. अधिक माहितीसाठी भेट द्या काहेर जेनेमसी कॅम्पस, नेहरू नगर, बेळगावी. फोन नंबर 0831-244-444, एक्सटेन्शन 4327.
4: ಶ್ರವಣದಾನ ನಿಮ್ಮ ಮಗುವಿನ ಬಾಳಲ್ಲಿ ಹೊಸ ಬೆಳಕು. ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಹುಟ್ಟಿನಿಂದಲೇ ಕೇಳದ ಮಕ್ಕಳಿಗಾಗಿ ಒಂದು ಅದ್ಭುತ ಅವಕಾಶವನ್ನು ತಂದಿದೆ. ಉಚಿತ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಯೋಜನೆ ಉತ್ತರ ಕರ್ನಾಟಕದಲ್ಲಿ ಈ ಯೋಜನೆಯಡಿ ಮಾನ್ಯತೆ ಪಡೆದ ಮೊದಲ ಖಾಸಗಿ ಆಸ್ಪತ್ರೆ. ಈಗಾಗಲೇ 35 ಹೆಚ್ಚು ಮಕ್ಕಳು ಇದರ ಪ್ರಯೋಜನ ಪಡೆದಿದ್ದಾರೆ. ಕೇಳುವ ಶಕ್ತಿ ಕೊರತೆ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಅಡ್ಡಿಯಾಗದಿರಲಿ. ನಮ್ಮ ತಜ್ಞ ವೈದ್ಯರ ತಂಡ ನಿಮ್ಮ ಮಗುವು ಕೇಳುವಂತೆ, ಮಾತನಾಡುವಂತೆ ಮತ್ತು ಬೆಳೆಯುವಂತೆ ಮಾಡಲು ಸದಾ ಸಿದ್ಧ. ಅರ್ಹತೆಗಳು: ಮಗುವಿನ ವಯಸ್ಸು 3 ವರ್ಷಕ್ಕಿಂತ ಕಡಿಮೆ ಇರಬೇಕು, ತೀವ್ರವಾದ ಶ್ರವಣ ದೋಷ ಇರಬೇಕು, ಶ್ರವಣ ಸಾಧನಗಳಿಂದ ಯಾವುದೇ ಪ್ರಯೋಜನವಾಗದಿದ್ದಾಗ ಶಸ್ತ್ರಚಿಕಿತ್ಸೆಗೆ ಮಗು ದೈಹಿಕವಾಗಿ ಸದೃಢವಾಗಿರಬೇಕು. ಲಾಭಗಳು: ಮಗುವಿಗೆ ಕೇಳುವ ಶಕ್ತಿ ಮರಳಿ ಸಿಗುತ್ತದೆ, ಮಾತು ಮತ್ತು ಭಾಷೆಯ ಬೆಳವಣಿಗೆ ಸುಲಭವಾಗುತ್ತದೆ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಮಗು ಮುನ್ನಡೆಯಲು ಸಹಕಾರಿ, ಮಗುವಿನ ಭವಿಷ್ಯಕ್ಕೆ ಹೊಸ ದಾರಿ ತೆರೆಯುತ್ತದೆ. ಈ ಸುವರ್ಣ ಅವಕಾಶದ ಸದುಪಯೋಗ ಪಡೆದುಕೊಳ್ಳಿ. ಉಚಿತ ತಪಾಸಣೆಗಾಗಿ ಇಂದೇ ನೋಂದಾಯಿಸಿ KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ. ENT OPD ಸಂಖ್ಯೆ 16.

0: ಶುಭೋದಯ ಶುಭೋದಯ ಪ್ರೀತಿಯ ಸ್ನೇಹಿತರೆ, ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕೇಳ್ತಾ ಇದ್ರ ವೇಣು ಧ್ವನಿ, ಇದು 90.4 FM KLE ಕರಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಇದು ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ. ಆತ್ಮೀಯ ಸ್ನೇಹಿತರೆ, ಈ ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಓಪನಿಂಗ್ ಗೀತೆ ಮುಖಾಂತರ ತಮ್ಮೆಲ್ಲರಿಗೂ ಸ್ವಾಗತ. ಆದ್ರೆ ಅದಕ್ಕಿಂತ ಮುಂಚೆ ಏ ಮಂಜುನಾಥ ವಿಷಯ ಹೇಳೋ ಮಾರಯ್ಯ, ಈ ವಿಷಯ ಹೇಳೋಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಹೇಳವ ನಾನು ಏನು ಅಂದ್ರೆ, ನಾಷ್ಟ ಆಯ್ತೀನ್ರಿ, ಆಗಿಲ್ಲ ಅಂದ್ರೆ ಹೋಗಿ ನಾಷ್ಟ ಮಾಡಿ. ವಿಷಯ ನಾಷ್ಟದ್ದೇ, ನಾಷ್ಟನಲ್ಲಿ ಅಥವಾ ನಿಮ್ಮ ತಾಟಲ್ಲಿ ಬರೋ ಆಹಾರದ್ದೇ ವಿಷಯ ಇದೆ. ಸೊ ವಿಷಯ ಗೊತ್ತಾಯ್ತಲ್ಲ, ಹಾಡನ್ನ ಕೇಳಿ ಮಜಾ ಮಾಡಿ. ಕೇಳ್ತಾ ಇದ್ರ ವೇಣು ಧ್ವನಿ, ಇದು 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ.
1: ಇದ್ದೇ ಆಗ್ಬೇಕು.

ಸ್ಪೆಷಲ್ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ. ಆತ್ಮೀಯ ಸ್ನೇಹಿತರೆ, ನಾಷ್ಟ ಬಗ್ಗೆ ಹೇಳಿದ್ರು ಮಂಜುನಾಥ, ಇಡ್ಲಿನೋ ಸಾಂಬಾರೋ ಬಿಸಿಬೇಳೆ ಬಾತೋ ಉಪ್ಪಿಟ್ಟೋ ಚಪಾತಿನೋ ರೊಟ್ಟಿನೋ ಆದೋ ಇದೋ ಅನ್ನೋಕ್ಕಿಂತ ಮುಂಚೆ ಆತ್ಮೀಯ ಸ್ನೇಹಿತರೆ ಆಹಾರದ ಬಗ್ಗೆ ಮಾತನಾಡುವೆ. ಏಕೆಂದ್ರೆ ಸ್ನೇಹಿತರೆ, ಪ್ರತಿ ವರ್ಷ ಒಂದು ದಿನ ಒಂದೊಂದಿನ ಏನೇನೋ ಸ್ಪೆಷಲ್ ಇದ್ದೇ ಇರ್ತಾವೋ ಆತ್ಮೀಯ ಸ್ನೇಹಿತರೆ. ಆದ್ರೆ ಒಂದೊಂದು ದಿನ ಒಂದೊಂದು ಸ್ಪೆಷಲ್ ಇದ್ದಾಗ ಅದರಲ್ಲಿ ಒಂದು ಸ್ಪೆಷಲ್ ದಿನ ಇದೆ, ವಿಶ್ವ ಆಹಾರ ದಿನ ಅಂತ ಇರುತ್ತೆ. ಸೊ ಸ್ನೇಹಿತರೆ, ಆಹಾರದ ಬಗ್ಗೆ ಮಾತನಾಡೋಣ ಅಂತ. ಮಂಜುನಾಥ, ಆಹಾರದ ಬಗ್ಗೆ ಏನಪ್ಪ ಮಾತನಾಡುವೆ, ಅಡುಗೆ ಅರಮನೆ ಆರಂಭ ಮಾಡುವೆ ಅಂತ? ಇಲ್ಲ ಆತ್ಮೀಯ ಸ್ನೇಹಿತರೆ, ಇಲ್ಲಿ ನಾನು ರೆಸಿಪಿ ಬಗ್ಗೆ ಮಾತನಾಡುವುದಿಲ್ಲ, ಆದರೆ ಆಗ್ತಿರೋ ನನ್ನ ಕಣ್ಣು ಮುಂದೆ ಏನೇನು ಆಗ್ತಾ ಇದ್ದಾವೆ ಅದ್ರ ಬಗ್ಗೆ ಮಾತನಾಡುವೆ. ಸೊ ಸ್ನೇಹಿತರೆ, ಮೊಟ್ಟ ಮೊದಲನೇದಾಗಿ ನೀವು ನಾಷ್ಟ ಮಾಡಿದಿರಲ್ಲ ಅಂತ ಪ್ರಶ್ನೆ ಕೇಳಿದೆ, ಅದಕ್ಕೆ ಉತ್ತರ ಕೊಡಿ. ಅದರೊಂದಿಗೆ ನೀವು ನಾಷ್ಟ ತಾಟ್ನ್ಯಾಗೆ ತೊಗೊಂಡಿರೋ ಉಪ್ಪಿಟ್ಟ ಪೋವೆ ಚಪಾತಿ ಬಾಜಿ ಏನೇನು ತೊಗೊಂಡ್ರಿ, ಅದನ್ನ ತಗೊಂಡಿದ್ದೆಲ್ಲ ತಿಂದ್ರೋ ಇಲ್ಲೋ ಅದ್ರ ಬಗ್ಗೆ ನನಗೆ ಹೇಳಿ. ಹೋಗೋ ಮಾರಾಯ, ಇದು ಒಂದು ಪ್ರಶ್ನೆಯಾ? ನೀವು ಹೇಳಿ ನನಗೆ ಉತ್ತರ ಕೊಡಿ, ಆಮೇಲೆ ನಾನು ತಿಳಿಸುವೆ. ಹಾಡನ್ನ ಕೇಳಿ ಮಜಾ ಮಾಡಿ.

ಏನು ಧ್ವನಿ ಇದು 90.4 FM KLE ಕನಸು ನಿಮ್ಮೊಂದಿಗಿನ ಹಲವು ಸ್ಪೆಷಲ್ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಆತ್ಮೀಯ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಆಹಾರದ ಬಗ್ಗೆ ನಾನು ಮಾತನಾಡುವೆ ಅಂತ ಹೇಳಿದೆ. ಪ್ರಶ್ನೆಗೆ ಉತ್ತರ ಕೊಟ್ಟಿರೋ ಇಲ್ಲೋ, ನೀವು ತಗೊಂಡಿರೋ ಆಹಾರ ತಾಟ್ನಲ್ಲಿ ಏನೇನು ಆಹಾರ ತಗೊಂಡ್ರಿ ಅದನ್ನೆಲ್ಲ ತಿಂದ್ರಿ ಏನ ಅರ್ಧ ಹೋಗದ್ರಿ ಇಲ್ಲೇ ನೋಡಿ ಬಂದುತ್ತೆ. ಸೊ ಸ್ನೇಹಿತರೆ, ಆಹಾರದ ದಿನದ ಬಗ್ಗೆ ನಾನು ಎಷ್ಟೋ ಬಾರಿಗೆ ಆಹಾರದ ಬಗ್ಗೆ ಮಾತನಾಡಿದ್ದೇನೆ. ವಿಚ್ ಈಸ್ ಈ ರೆಸಿಪಿ ಮಾಡ್ರಿ, ಆ ರೆಸಿಪಿ ಮಾಡ್ರಿ ಅಂತ. ರೆಸಿಪಿಗಿಂತ ಮುಂಚೆ ನಿಮ್ಮ ತಾಯಿ, ನಿಮ್ಮ ತಂಗಿ, ನಿಮ್ಮ ಅಕ್ಕ, ನಿಮ್ಮ ಅವ್ವ ಮಾಡಿರೋ ಆ ಆಹಾರವನ್ನು ವೇಸ್ಟ್ ಮಾಡಲಾರದೆ ಸೇವಿಸುವುದೇ ಆ ಆಹಾರಿಗೆ ಕೊಡೋ ಮರ್ಯಾದೆ. ನಮ್ಮ ಗುರು ಹಿರಿಯರು ಎಷ್ಟೋ ಮುಂಚೆ ಹೇಳಿಬಿಟ್ಟಿದ್ದಾರೆ, ಏನ್ ತಾಟ್ನಲ್ಲಿ ತಗೋತಿ, ಏನೋ ಒಗ್ಯಾಕ್ ಹೋಗ್ಬೇಡ, ಎಲ್ಲಾ ತಿನ್ನು ಅಂತ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಾನು ನೋಡಿರೋ ದೃಶ್ಯಗಳನ್ನ ಒಂದೊಂದೇ ನಿಮ್ಮ ಮುಂದೆ ಇಟ್ರೆ ನೀವಂತೀರಾ, ಮಂಜುನಾಥ ಏನೋ ಮಾರಯ್ಯ ಹಿಂಗೆಲ್ಲ ಆಗತ್ತವ ಅಂತ ಹೇಳ್ತೇನೆ, ಒಂದೊಂದ ಬಿಡಿಸಿ ಹೇಳ್ತೇನೆ. ಅದ್ರಗಿಂತ ಮುಂಚೆ ಆತ್ಮೀಯ ಸ್ನೇಹಿತರೆ, ನೆನಪಿರಲಿ, ವೇಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ಆ ಆಹಾರವನ್ನ. ಫುಡ್ ಶುಡ್ ನೆವರ್ ಬಿ ವೇಸ್ಟೆಡ್. ಹಾಡನ್ನ ಕೇಳಿ ಮಜಾ ಮಾಡಿ.

ಶ್ರವಣದಾನ ನಿಮ್ಮ ಮಗುವಿನ ಬಾಳಲ್ಲಿ ಹೊಸ ಬೆಳಕು. ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಹುಟ್ಟಿನಿಂದಲೇ ಕೇಳದ ಮಕ್ಕಳಿಗಾಗಿ ಒಂದು ಅದ್ಭುತ ಅವಕಾಶವನ್ನು ತಂದಿದೆ. ಉಚಿತ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಯೋಜನೆ ಉತ್ತರ ಕರ್ನಾಟಕದಲ್ಲಿ ಈ ಯೋಜನೆಯಡಿ ಮಾನ್ಯತೆ ಪಡೆದ ಮೊದಲ ಖಾಸಗಿ ಆಸ್ಪತ್ರೆ. ಈಗಾಗಲೇ 35 ಹೆಚ್ಚು ಮಕ್ಕಳು ಇದರ ಪ್ರಯೋಜನ ಪಡೆದಿದ್ದಾರೆ. ಕೇಳುವ ಶಕ್ತಿ ಕೊರತೆ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಅಡ್ಡಿಯಾಗದಿರಲಿ. ನಮ್ಮ ತಜ್ಞ ವೈದ್ಯರ ತಂಡ ನಿಮ್ಮ ಮಗುವು ಕೇಳುವಂತೆ, ಮಾತನಾಡುವಂತೆ ಮತ್ತು ಬೆಳೆಯುವಂತೆ ಮಾಡಲು ಸದಾ ಸಿದ್ಧ. ಅರ್ಹತೆಗಳು: ಮಗುವಿನ ವಯಸ್ಸು 3 ವರ್ಷಕ್ಕಿಂತ ಕಡಿಮೆ ಇರಬೇಕು, ತೀವ್ರವಾದ ಶ್ರವಣ ದೋಷ ಇರಬೇಕು, ಶ್ರವಣ ಸಾಧನಗಳಿಂದ ಯಾವುದೇ ಪ್ರಯೋಜನವಾಗದಿದ್ದಾಗ ಶಸ್ತ್ರಚಿಕಿತ್ಸೆಗೆ ಮಗು ದೈಹಿಕವಾಗಿ ಸದೃಢವಾಗಿರಬೇಕು. ಲಾಭಗಳು: ಮಗುವಿಗೆ ಕೇಳುವ ಶಕ್ತಿ ಮರಳಿ ಸಿಗುತ್ತದೆ, ಮಾತು ಮತ್ತು ಭಾಷೆಯ ಬೆಳವಣಿಗೆ ಸುಲಭವಾಗುತ್ತದೆ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಮಗು ಮುನ್ನಡೆಯಲು ಸಹಕಾರಿ, ಮಗುವಿನ ಭವಿಷ್ಯಕ್ಕೆ ಹೊಸ ದಾರಿ ತೆರೆಯುತ್ತದೆ. ಈ ಸುವರ್ಣ ಅವಕಾಶದ ಸದುಪಯೋಗ ಪಡೆದುಕೊಳ್ಳಿ. ಉಚಿತ ತಪಾಸಣೆಗಾಗಿ ಹಿಂದೆ ನೋಂದಾಯಿಸಿ KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ. ENT OPD ಸಂಖ್ಯೆ 16.

ವೇಣುಧ್ವನಿ ಎದು 90.0 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಆತ್ಮೀಯ ಸ್ನೇಹಿತರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ವೇಸ್ಟ್ ಮಾಡಬೇಡಿ ಆಹಾರದ ಬಗ್ಗೆ ಹೇಳಾವ ಒಂದು ನಿಜವಾದ ಕತೆ. ಹೋಗಿದ್ದೆ ಒಂದು ದೊಡ್ಡ ಹೋಟೆಲ್ನಲ್ಲಿ, ಹೆಸರು ತಗೊಳ್ಳೋದಿಲ್ಲ. ಆ ಹೋಟೆಲ್ನಲ್ಲಿ ಒಬ್ಬರು ಬಹಳ ಬಹಳ ಬಹಳ ಬಹಳ ಬಹಳ ದೊಡ್ಡ ವ್ಯಕ್ತಿ ಬಂದಿದ್ರು. ಅಂದರೆ ಆತ್ಮೀಯ ಸ್ನೇಹಿತರೆ, ಕಾರು ಗಾಡಿ ಬಂಗ್ಲೆ ಎಲ್ಲ ಇದೆ ಅವ್ರ ಕಡೆ. ಹಂಗೆ ಅನಿಸ್ತಿತ್ತು. ಅವ್ರು ಬಂದರು, ಅವ್ರು ಕೂತ್ಕೊಂಡ್ರು. ಅವರು ಒಂದಲ್ಲ ಎರಡಲ್ಲ ಮೂರಲ್ಲ ಐದು ಐಟಮ್

ಆರ್ಡರ್ ಮಾಡಿರೋ ಅವ್ರಿಗೆ ನೋಡಿ ಅನ್ಸಿಲ್ಲ ನನಗೆ ಕಿ ಇವ್ರು ಇಷ್ಟು ಸೇವನೆ ಮಾಡ್ತಾರೆ ಆಹಾರ ಅಂತ. ಉದಾಹರಣೆಗೆ ಒಂದು ಸೂಪ್, ಒಂದು ಫ್ರೈಡ್ ರೈಸ್, ಒಂದು ಸ್ಟಾರ್ಟರ್, ಒಂದು ಏನದು ನೂಡಲ್ಸ್, ಅದಾದ್ಮೇಲೆ ಒಂದು ಸ್ವೀಟು. ನಾನಂದೆ ಇವು ಇಷ್ಟೆಲ್ಲ ಇವರು ಒಬ್ಬರ ತಿಂತಾರಾ ಅಂತ. ಅದ್ರ ಜೊತೆ ಒಂದು ಸೋಡಾ. ಆಮೇಲೆ ಇವ್ರು ಎಲ್ಲ ಸೋಡ್ತಾರಂತ ನನ್ಗೆ ಗೊತ್ತಿದ್ದಿರಕಿಲ್ಲಲ್ರಿ. ಇವರು ಅದ್ರಾಗ ಒಂದೊಂದೊಂದೊಂದೊಂದು ಚಮಚಿ ತಿಂದರು, ಬಾಕಿ ಬಿಟ್ಬಿಟ್ರು. ನಾ ಹೋಟೆಲ್ನವನಿಗೆ ಕರ್ಸಿದ್ರಿ, ಅದನ್ನೇನು ಮಾಡ್ತೀರಾ? ಇಲ್ಲ ಸರ್, ಅವ್ರು ಆರ್ಡರ್ ಮಾಡಿದ್ದು ಇನ್ನೇನು ಅದು ಬೇರೆದವ್ರಿಗೆ ಕೊಡೋಕ್ಕಾಗೋದಿಲ್ಲ, ಅದು ಹೋಗಿತ್ತು. ನನಗೆ ಬಂತ್ರಿಪ್ಪ ಬೇಜಾರ. ಇದುವರೆ ಇವ್ರದಂತೆ ಅಲ್ಲ ಆತ್ಮೀಯರೇ, ಇದೇನೋ ಒಂದು ಟ್ರೆಂಡ್ ಅಂತ್ರಿಪ್ಪ. ದೊಡ್ಡ ದೊಡ್ಡ ಹೋಟೆಲ್ನಾಗ ಹೋಗೋದು, ಬಹಳಷ್ಟು ಆಹಾರ ಆರ್ಡರ್ ಮಾಡೋದು, ಒಂದೊಂದು ಚಮಚೆ ತಿನ್ನೋದು, ಬಾಕಿ ಎಲ್ಲ ಬಿಟ್ಟುಬಿಡೋದು. ಯಪ್ಪ ದೇವ್ರ, ಕೇಳುವಂಥರ ಅನಿಸ್ತದಲ್ಲ ಆತ್ಮೀಯರೇ. ಅದೇ ಹೋಟೆಲ್ ಹೊರಗಡೆ ನಾನು ಇನ್ನೊಂದು ದೃಶ್ಯ ನೋಡಿದೆ. ಒಂದು ಸ್ವಲ್ಪ ಒಂದು ಬಿಸ್ಕಿಟ್ ಪ್ಯಾಕೆಟಾರು ಕೊಡ್ರಿ, ಇದು ಕೊಡ್ರಿ ಅಂತ ಒಬ್ಬರು ಪ್ರಾಣಿನೂ ನೋಡೇನಿ, ಒಬ್ಬ ಮನುಷ್ಯನೂ ನೋಡೇನಿ ಯಾರಿಗೆ ಹಸಿವಿತ್ತು. ಸೊ ಸ್ನೇಹಿತರೆ, ಈ ದೃಶ್ಯ ನಿಮ್ಮ ಮುಂದೆ ಇಟ್ಟಾಗ ನಿಮ್ಮ ಮನೆಯಲ್ಲಿ ಆ ನಾಷ್ಟಾ ತಾಟ್ನಲ್ಲಿ ಬಿಟ್ಟಿರೋ ಆ ರೊಟ್ಟಿ ಆಗಿರಲಿ, ಬಾಜಿ ಆಗಿರಲಿ, ಆ ಒಂದು ಪೀಸ್ ಕರಿಬೇವು ಆಗಿರಲಿ, ಬಿಡೋ ಮನಸ್ಸು ಬರುತ್ತಾ? ಇಲ್ವಲ್ಲ. ಅದಕ್ಕೆ ಹೇಳೋದು, ಆಹಾರ ದಿನದೊಂದು ಇದೇ ಒಂದು ಮುಖ್ಯವಾದ ವಿಷಯ, ಆಹಾರ ವೇಸ್ಟ್ ಮಾಡಬೇಡಿ. ಬರ್ತಾ ಇದೆ ಇನ್ನೊಂದು ಗೀತೆ, ಕೇಳಿ ಮಜಾ ಮಾಡಿ. ಕೇಳ್ತಾ ಇದ್ರೆ ಅವೇನು ಧ್ವನಿ, ಇದು 90.4 FM KLE ಕರಸು ಬಳಕ ಅವ್ಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ.

ఏ నో కందా ಕತೆನಾ? ಕತೆ ಯಾಕಂದ ಜೀವನನೇ ಹೇಳ್ತೀನಿ ಬಾ.

ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಆತ್ಮೀಯ ಸ್ನೇಹಿತರೆ, ಆಹಾರದ ಬಗ್ಗೆ ಮಾತನಾಡ್ತಾ ಒಂದು ಬಹಳ ಮುಖ್ಯವಾದ ವಿಷಯ ನಿಮ್ಮ ಮುಂದೆ ಇಟ್ಟೆ. ಸೊ ಆಹಾರ ವೇಸ್ಟ್ ಮಾಡಬೇಡಿ, ಬನ್ನಿ ಆಹಾರ ಸೇವಿಸೋಣ. ಈಗ ಎಲ್ಲರಿಗೆ ಬಹಳ ಇಷ್ಟವಾದ ವಿಷಯ ತಿನ್ನೋದು, ಉಣ್ಣೋದು, ಮಜಾ ಮಾಡೋದು. ಸೊ ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಆಹಾರ ಪದ್ಧತಿ ಬಹಳ ಬಹಳ ಡಿಫ್ರೆಂಟ್ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ಕ್ವಿಕ್ ಆಗಿ ಏನು ಸಿಗುತ್ತೆ ಆರ್ಡರ್ ಮಾಡಿಬಿಡ್ತೇವೆ, ಆ ಆರ್ಡರ್ ಮಾಡಿರೋ ಆಹಾರ ಸೇವಿಸ್ತೇವೆ, ಆ ಆಹಾರ ಸೇವಿಸಿದ ಕೂಡಲೇ ಆಗೋ ಸಮಸ್ಯೆಗಳು ನೂರಾರು. ಸೊ ಸ್ನೇಹಿತರೆ, ಈ ನೂರಾರು ಸಮಸ್ಯೆಗಳಿಂದ ಒಂದೇ ಒಂದು ರಾಮಬಾಣ ಸಾಂಪ್ರದಾಯಿಕ ಆಹಾರ. ವೈದ್ಯರು ಹೇಳ್ತಾರೆ, ನೀವು ಕೇಳಿರ್ತೀರ, ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಆಗಿರಲಿ, ಸಂದರ್ಶನಗಳಲ್ಲಿ ಆಗಿರಲಿ, ವೈದ್ಯರು ಬರ್ತಾರೆ, ಏನು ಹೇಳ್ತಾರೆ ಮಂಜುನಾಥ್ ಅವರೇ, ನಮ್ಮ ಸ್ನೇಹಿತರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಸಾಂಪ್ರದಾಯಿಕ ಆಹಾರ ಸೇವಿಸಿ. ನಾನು ಹಿಂಗೆ ಹೇಳ್ತಾ ಇಲ್ಲ, ಪಿಜ್ಜಾ ತಿನ್ನಬೇಡ್ರಿ, ಬರ್ಗರ್ ತಿನ್ನಬೇಡ್ರಿ, ಗೋಬಿ ಮಂಚೂರಿಯನ್ ತಿನ್ನಬೇಡ್ರಿ, ಕರ್ಚಿಕಾಯಿ ತಿನ್ನಬೇಡ್ರಿ, ಚಕ್ಲಿ ತಿನ್ನಬೇಡ್ರಿ, ಅದು ತಿನ್ನಬೇಡ್ರಿ ಅಂತ ಹೇಳ್ತಾ ಇಲ್ಲ ನಾನು. ಎಲ್ಲ ತಿನ್ನಿ, ಆದರೆ ನಮ್ಮ ಸಾಂಪ್ರದಾಯಿಕ ಆಹಾರ, ಎಸ್ಪೆಷಲಿ ನಮ್ಮ ಉತ್ತರ ಕರ್ನಾಟಕದ ಆಹಾರ, ರೊಟ್ಟಿ ಪಲ್ಲೆ, ಪುಂಡಿ ಪಲ್ಲೆ, ಆಮೇಲೆ ಅದರ ಜೊತೆ ರಾಗಿ ಮುದ್ದೆ, ರಾಗಿ

ಅಂಬ್ಲಿ ಇವು ಸೇವಿಸಿ, ಇದನ್ನು ವಾಪಸ್ ತೊಗೊಂಡು ಬನ್ನಿ ಸ್ನೇಹಿತರೆ. ಇದರಿಂದ ನಿಮ್ಮ ಆರೋಗ್ಯನೂ ಫಸ್ಟ್ ಕ್ಲಾಸ್, ಹೊಟ್ಟೆನೂ ಫಸ್ಟ್ ಕ್ಲಾಸ್, ನಿಮ್ಮ ವಿಚಾರ ಫಸ್ಟ್ ಕ್ಲಾಸ್, ನಿಮ್ಮ ಕೆಲಸನೂ ಫಸ್ಟ್ ಕ್ಲಾಸ್. ಹಾಡನ್ನು ಕೇಳಿ ಮಜಾ ಮಾಡಿ.

0: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ: KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552520 ಮತ್ತು 2473777, ಮೊಬೈಲ್

ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಆಹಾರದ ಬಗ್ಗೆ ಮಾತನಾಡ್ತಿದ್ದೇನೆ. ಬ್ರೇಕ್ ನ ಮುಂಚೆ ನಾನು ಹೇಳಿದೆ, ನಿಮ್ಮ ಆಹಾರ ಫಸ್ಟ್ ಕ್ಲಾಸ್, ವಿಚಾರ ಫಸ್ಟ್ ಕ್ಲಾಸ್, ವಿಚಾರ ಫಸ್ಟ್ ಕ್ಲಾಸ್, ಕೆಲಸ ಫಸ್ಟ್ ಕ್ಲಾಸ್. ಯಾಕಪ್ಪ ಮಂಜು ಹಿಂಗೆ ಹೇಳ್ತಾ ಇದೀಯಾ? ಇದಕ್ಕೆ ಕಾರಣ ಇದೆ ಆತ್ಮೀಯ ಸ್ನೇಹಿತರೆ, ಪೌಷ್ಟಿಕವಾದ ಆಹಾರ ಸೇವಿಸಿದ್ರೆ ಹೊಟ್ಟೆ ವಾತಾವರಣ ಫಸ್ಟ್ ಕ್ಲಾಸ್ ಆಗಿರುತ್ತೆ. ಹೊಟ್ಟೆ ವಾತಾವರಣ ಫಸ್ಟ್ ಕ್ಲಾಸ್ ಆಗಿದ್ರೆ ಮನಸ್ಸು ಫಸ್ಟ್ ಕ್ಲಾಸ್, ಮನಸ್ಸು ಫಸ್ಟ್ ಕ್ಲಾಸ್ ಆಗಿದ್ರೆ ಆ ಮನಸ್ಸಿನಲ್ಲಿ ಬರೋ ವಿಚಾರ ಫಸ್ಟ್ ಕ್ಲಾಸ್, ವಿಚಾರ ಫಸ್ಟ್ ಕ್ಲಾಸ್ ಆಗಿದ್ರೆ ನೀವು ಮಾಡೋ ಕೆಲಸ, ನಿಮ್ಮ ವರ್ತನೆ ಫಸ್ಟ್ ಕ್ಲಾಸ್. ಸೊ ಆರಂಭ ಆಹಾರದಿಂದ ಆಗುತ್ತೆ. ಮೊನ್ನೆ ಮುಂಜಾನೆ ನೀವು ಚಿಕನ್ 65 ತಿಂದ್ರಿ, ಟಿಕಟ್ ಟಿಕಟ್ಗೆ ಏನಾದರೂ ಭಾಳ ಖಾರವಾದ ಪದಾರ್ಥ ತಿಂದ್ರಿ, ಒಂದಿನ ತಿಂದ್ರಿ ಓಕೆ, ಎರಡನೇ ದಿನನೂ ಅದನ್ನು ತಿಂದ್ರಿ, ಅಂಥಾದ ಪದಾರ್ಥ ತಿನ್ನಕ್ಕೆ ಚಾಲು ಮಾಡಿದ್ರಿ, ನಾನು ಹೇಳುವಾಗ ನಿಮಗೆ ಗೊತ್ತಾಗುತ್ತೆ ಏಯಪ್ಪ ಇದರಿಂದ ಬಹಳ ಬಹಳ ನುಕ್ಸಾನ ಐತಿ ಅಂತ. ಲಾಭ ಇಲ್ಲ, ನುಕ್ಸಾನ್ ಬಹಳ ಇದೆ. ಸೊ ಸ್ನೇಹಿತರೆ, ನಷ್ಟ ಇರೋ ಅಂತಹ ಕಾರ್ಯ ಈ ಆಹಾರ ಪದಾರ್ಥವನ್ನು ಸೇವಿಸಿದರೆ ನಿಮಗೆ ಒಳ್ಳೆಯದಾ ವಿಚಾರ ಮಾಡಿ, ಒಂದೊಂದೇ ಹೇಳ್ತೇನೆ ಕೇಳ್ಕೊಳ್ಳಿ. ಮುಂಜು ಮುಂಜಾನೆ ಅದು ಕೂಡಲೇ ನೀವು ಪಿಜ್ಜಾ ಬರ್ಗರ್ ತಿಂತೀರಾ? ಮುಂಜು ಮುಂಜಾನೆ ಅದು ಕೂಡಲೇ ನೀವು ಸೋಡಾ ಕುಡಿತೀರಾ? ಇಲ್ಲಲ್ಲ ಆತ್ಮೀಯರೇ, ಇದನ್ನು ಕೇಳುವಾಗ ಹಿಂಗೆ ಅನಿಸ್ತೀರಿ, ಹಿಂಗೆ ಅನ್ಸಾಗತ್ತದ. ಈಗ ಇದು ಟ್ರೆಂಡ್ ಆಗಿದೆ, ಮುಂಜು ಮುಂಜಾನೆ ತಿನ್ನಕ್ಕೆ ಚಾಲು ಮಾಡಿದರೆ. ಎಸ್ ಆತ್ಮೀಯರೇ, ಅದ್ರ ಬಗ್ಗೆ ಹೇಳುವೆ, ಅದರಿಗಿಂತ ಮುಂಚೆ ಹಾಡನ್ನು ಕೇಳಿ ಮಜಾ ಮಾಡಿ.

ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ KLE ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್

0: ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ ಬಿಪಿಎಚ್ ಮತ್ತು ಎಂಪಿಎಚ್ 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ ಪಿಯುಸಿ ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ ಎಂಪಿಎಚ್ ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: ನ್ಯಾಕ್ A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.
1: KLA's Dr. Prabhakar Kore Charitable Hospital, Nehru Nagar, Belgaum. 24 hours of free services for OPD and IPD patients. Free ECG, free X-ray, free sonography and free lab services are provided to the needy patients. General operations, cataract and C-sections are done free of cost. More than 70 lakhs of OPD patients and 6 lakhs of IPD patients have been benefited by KLA's Dr. Prabhakar Kore Charitable Hospital. Around 3 lakhs of free surgeries, 85,000 plus free deliveries, 45,000 plus free cataract operations have been conducted. To avail the free services and treatments, please contact 99726-91578 and 77954-35314.

వేణుతోని ఎదునాని మన్ఫర్ ఫ్యామ్ కేఎల్ఈ కనసు బెళగావ్య మొట్టమొదల రేడియో కేంద్రాన్ని ముందుకు నాను మంచునాథ్పై ఇవత్తిన కార్యక్రమదల్లి ఆహారద బగ్గె మాట్లాడువే. ಮುಂಜಾನೆ ಎದ್ದ ತಕ್ಷಣ ನೀವು ಸೀಟ್ ತಿಂದಿರಾ? ಮುಂಜಾನೆ ಎದ್ದ ತಕ್ಷಣ ನೀವು ಸೋಡಾ, ಪಿಜ್ಜಾ ಬರ್ಗರ, ಆ ಫ್ರೆಂಚ್ ಫ್ರೈಸ್, ಆ ಚಿಪ್ಸ್ ತಿಂತೀರಾ? ಇಲ್ಲಲ್ವಾ? ಇದು ಒಂದು ಅಭ್ಯಾಸವಾಗಿಬಿಟ್ಟಿದೆ ಆತ್ಮೀಯ ಸ್ನೇಹಿತರೆ. ಫಾರಿನ್ ದೇಶಗಳಲ್ಲಿ ಮುಂಜಾನೆ ಎದ್ದ ತಕ್ಷಣ ಅವರಿಗೆ ಒಂದು ಮೀಲ್ ಅಂತ ಸರ್ವ್ ಮಾಡ್ತಾರೆ, ಒಂದು ಬರ್ಗರು, ಫ್ರೆಂಚ್ ಫ್ರೈಸು, ಅದರೊಂದಿಗೆ ಒಂದು ಕೋಲ್ಡ್ ಡ್ರಿಂಕ್. ಆ ಕೋಲ್ಡ್ ಡ್ರಿಂಕ್ ಕಾರ್ಬೋನೇಟೆಡ್ ಡ್ರಿಂಕೇ ಇರುತ್ತೆ, ಶುಗರ್ ಫುಲ್ ಇರುತ್ತೆ. ಸೊ ಅದನ್ನು ಸೇವಿಸ್ತಾ ಅವರಿಗೆ ಸಮಸ್ಯೆ ಒಂದಲ್ಲ ನೂರಾರು ಆಗ್ತಾ ಇದೆ. ಸೊ ಸ್ನೇಹಿತರೆ, ಆ ಸಮಸ್ಯೆ ಒಂದು ಬಹಳ ದೊಡ್ಡ ಮಹಾಮಾರಿಯಾಗಿ ಅಲ್ಲಿ ಬಂದಿದೆ ಅಂತ ಕೇಳ್ಪಟ್ಟೆ. ಅದನ್ನು ನೋಡಿ ನನಗೂ ಬೇಜಾರಾಯಿತು. ನಮ್ಮ ಭಾರತ ದೇಶದಲ್ಲಿ ಯಾವುದೇ ಒಂದು ಊರಿಗೆ ಹೋಗಿ ಆ ಊರಿನ ಸ್ಪೆಷಲ್ ಆದ ಪೌಷ್ಟಿಕ ಆಹಾರ ಇದ್ದೇ ಇರುತ್ತೆ. ಅದನ್ನು ಬಿಟ್ಟು ಅಲ್ಲಿ ಹೋಗಿಬಿಟ್ಟಿದೆ ಗೋಬಿ ಮಂಚೂರಿಯನ್. ನಾನು ಹಿಂಗೆ ಹೇಳ್ತಾ ಇಲ್ಲ ಗೋಬಿ ತಿನ್ನೋದು ನಿಲ್ಲಿಸಿ, ಪಿಜ್ಜಾ ತಿನ್ನೋದು ನಿಲ್ಲಿಸಿ ಅಂತ. ಆದರೆ ನೀವು ಯಾಕೆ ನಿಮ್ಮ ಸಾಂಪ್ರದಾಯಿಕ ಆಹಾರವನ್ನು ಸೇವಿಸುವುದು ನಿಲ್ಲಿಸಿದ್ದೀರಾ? ಇದರಿಂದ ನೀವು ಮಾಡ್ತಿದ್ದೀರಾ ಬಹಳ ಹಾನಿ ನಿಮ್ಮ ಶರೀರಕ್ಕೆ. ಸೊ ಸ್ನೇಹಿತರೆ, ನಿಮ್ಮ ನಿಮ್ಮ ಸಾಂಪ್ರದಾಯಿಕ ಆಹಾರ ಏನಿದೆ? ಮಂಜುನಾಥ, ನೀ ಏನು ನಮ್ದು ಬಿಡಪ್ಪ, ನಿಂದು ಹೇಳು ಅಂತ. ನಂದು ಒಂದಿದೆ ಆತ್ಮೀಯ ಸ್ನೇಹಿತರೆ, ನಮ್ಮ ಈ ಗಜಭಜಂಬಟ್ ಅಂತ ಹೇಳ್ತಾರ್ರಿ. ಏನು ಮುಂಚೆ ಇದು ಗಜಭಜಂಬಟ್ ಅಂತ? ಇದು ಸ್ನೇಹಿತರೆ, ಇರೋ ಬರೋ ಎಲ್ಲ ತರಕಾರಿಗಳನ್ನು ತಗೊಂಡು ಅದರಿಂದ ಮಾಡೋ ಒಂದು ಪದಾರ್ಥ ಗಜಭಜಂಬಟ್ ಅಂತ. ಸೊ ಇದನ್ನು ಮಾಡ್ತಾರೆ. ನಮ್ಮ ಮಮ್ಮಿ ಇದನ್ನ ಏನಾದ್ರು ಕೇಳಿದ್ರೆ ಹೇಳ್ತಾಳೆ, ಇವು ಇಷ್ಟೆಲ್ಲ ಹೇಳಾಕತ್ತ ನೀವ ತಿನ್ನಂಗಿಲ್ಲ. ಆದರೆ ಆತ್ಮೀಯರೇ, ವಯಸ್ಸು ಹೆಂಗೆ ಆಗ್ತಾ ಇದೆ, ಆದ್ದರಿಂದ ನನಗೆ ಅದು ಏನು ಗಜಭಜಂಬಟ್ ಇರಲಿ, ಇದು ಸಾಂಪ್ರದಾಯಿಕ ಆಹಾರದ ಮಹತ್ವ ಗೊತ್ತಾಗ್ತಾ ಇದೆ ಆತ್ಮೀಯರೇ. ಸೊ ನಮ್ದು ಒಂದು ಹೇಳಿದೆ ಗಜಭಜಂಬಟ್ಟು, ಇದು ಸಾಂಪ್ರದಾಯಿಕ ಆಹಾರ. ನಿಮ್ದೇನಿದೆ ಅಂತ ನನಗೆ ಟಾಸ್ಕ್ ನಿಮಗೆ ಕೊಡ್ತಾ ಇದ್ದೇನೆ. ನಿಮ್ಮ ಸಾಂಪ್ರದಾಯಿಕ ಆಹಾರ ಏನಿದೆ? 9019904904 ಈ ನಂಬರ್ ಮೇಲೆ ಒಂದು ಮೆಸೇಜ್ ಮುಖಾಂತರ ತಿಳಿಸಿ. ನಂದು ನಾನು ಹೇಳಿದೆ ಗಜಭಜಂಬಟ್ಟು, ಇದು ಯಾರಿಗೆ ಕೇಳ್ತಾರೋ ಅವ್ರಿಗೆ ಗೊತ್ತಾಗಿರುತ್ತೆ ಏ ಇದು ನಿಂದ ಅಂತ. ಸ್ನೇಹಿತರೆ, ಅದನ್ನು ಕೇಳಿ ಮಜಾ ಮಾಡಿ.

0: 2 3 2 6 किंवा टोल फ्री नंबर 1099.
1: आजच भेट द्या केली कॅन्सर हॉस्पिटल बेळगावे ते.
2: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನ್ ಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಒಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನ್ ಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.

వేణుధ్వని ఇది 90.4 FM కేఎల్ఈ కనసు బెళగావి మొట్టమొదల రేడియో కేంద్రాన్ని ముందుకి నాను మంచునాథ్పై ఆత్మీయ స్నేహితుల యోధన కార్యక్రమదల్లి నాను మాట్లాడుతున్నాను ಆಹಾರದ ಬಗ್ಗೆ. ಬ್ರೇಕ್ ನ ಮುಂಚೆ ನಾನು ಕೇಳಿದೆ ಸಾಂಪ್ರದಾಯಿಕ ಆಹಾರದ ಬಗ್ಗೆ, ನಂದು ಒಂದು ಹೇಳಿದೆ ಗಜಬಜಂಬಟ್. ಅದರ ಬಗ್ಗೆ ನಿಮ್ಗೆ ಹೇಳಬೇಕು ಅಂದ್ರೆ ಎಲ್ಲಾ ತರಹದ ತರಕಾರಿಯನ್ನ ಹಾಕಿ ಅದನ್ನ ಒಂದು ಉತ್ತಮವಾದ ಸಾಂಬಾರ್ ಟೈಪ್ ಮಾಡ್ತಾರ್ರಿ ಸ್ನೇಹಿತರೆ. ಅದು ಶ್ರೀಕೃಷ್ಣ ದೇವರಿಗೆ ಬಹಳ ಇಷ್ಟ ಅಂತ ಈ ಒಂದು ಸಾಂಪ್ರದಾಯಿಕ ಆಹಾರ. ಆದರೆ ಅದರಲ್ಲಿರೋ ಎಲ್ಲಾ ನಮೂನೆ ತರಕಾರಿ ಅದನ್ನ ಶ್ರೀಕೃಷ್ಣ ದೇವರಿಗೆ ನೈವೇದ್ಯ ಮಾಡಿದ ತಕ್ಷಣ ಬರೋ ರುಚಿ, ಅಯ್ಯೋ ಸೂಪರೋ ಸೂಪರ್. ತರಕಾರಿ ಅಂದರೆ ಶರೀರಕ್ಕೆ ಉತ್ತಮ, ಹೌದಲ್ವಾ? ಆದರೆ ಅದೇ ಈಗಿನ ಕಾಲದಲ್ಲಿ ತರಕಾರಿನಲ್ಲಿ ಇರೋ ನ್ಯೂಟ್ರಿಯೆಂಟ್ಸು ವಿಟಮಿನ್ಸು ಟ್ಯಾಬ್ಲೆಟ್ ಮುಖಾಂತರ ಬರುತ್ತೆ, ಅದನ್ನು ಸೇವಿಸ್ತಾರೆ ವಿನಃ ಡೈರೆಕ್ಟಾಗಿ ಹೋಗಿ ಗಾಜರು ಕಾಕಡಿನೋ ಡಬ್ಬು ಮೆಣಸಿನಕಾಯಿನೋ ಕ್ಯಾಬೇಜೋ ಬೀನ್ಸೋ ಸೇವಿಸೋದಿಲ್ಲ. ಏನು ಲೋಕಪ್ಪ ಇದು? ಸೊ ಸ್ನೇಹಿತರೆ, ಇವತ್ತಿನ ಆಹಾರದ ಈ ಎಪಿಸೋಡ್ನಲ್ಲಿ ನಾನು ಹೇಳೋದಿಷ್ಟೇ. ವಾಪಸ್ ಹೋಗೋಣ, ಸಾಂಪ್ರದಾಯಿಕ ಆಹಾರ ಸೇವಿಸೋಣ. ನಿಮಗೆ ಬೇಡ ತಿನ್ನಾಕ ಅಂತ ಹೇಳ್ತಾ ಇಲ್ಲ, ತಿನ್ನೋದ ನಿಲ್ಸಿ ಅಂತ ಹೇಳ್ತಾ ಇಲ್ಲ ನಾನು. ವೆಜ್ ಪಿಜ್ಜಾ ಬರ್ಗರ್ ಅದು ಇದು ತಿನ್ನಿ ವಾರಕ್ಕೊಂದ್ಸಲ, ಹಬ್ಬ ಹಬ್ಬ ಅಂದ್ರೆ ಎರಡು ಸಲ, ಅಲ್ಲ ಇರಲಿ 3 ಸಲ. ಹಾಡನ್ನ ಕೇಳಿ ಮಜಾ ಮಾಡಿ.

0: ಇದಾಗಿತ್ತು ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಆತ್ಮೀಯ ಸ್ನೇಹಿತರೆ, ತಮ್ಮ ತಮ್ಮ ಮೆಸೇಜ್ಗಳ ಮುಖಾಂತರ ಟಾಸ್ಕ್ನಲ್ಲಿ ಭಾಗವಹಿಸಿ ನಿಮ್ಮ ಸಾಂಪ್ರದಾಯಿಕ ಆಹಾರ ಯಾವುದು ಆ್ಯಂಡ್ ಅದು ಪೌಷ್ಟಿಕವಾಗಿರಬೇಕು, ತಿನ್ನಾಕು ಮಜಾ, ಹೊಟ್ಟಿಗೂ ಫಸ್ಟ್ ಕ್ಲಾಸ್, ನಿಮಗೇನು ಮಜಾ. ಸೊ ಸ್ನೇಹಿತರೆ, ಎಸ್, ನೆನಪಿರಲಿ, ಉತ್ತಮ ಆಹಾರ ಸೇವಿಸುವುದರಿಂದ ಹೊಟ್ಟಿ ವಾತಾವರಣ ಇರುತ್ತೆ, ಫಸ್ಟ್ ಕ್ಲಾಸ್ ಹೊಟ್ಟಿ ವಾತಾವರಣ. ಫಸ್ಟ್ ಕ್ಲಾಸ್ ಅಂದರೆ ಮನಸ್ಸು ಫಸ್ಟ್ ಕ್ಲಾಸ್, ಮನಸ್ಸು ಫಸ್ಟ್ ಕ್ಲಾಸ್ ಅಂದರೆ
1: ನಿಮ್ಮ ವಿಚಾರ
0: ಫಸ್ಟ್ ಕ್ಲಾಸ್ ಅಂದರೆ ನಿಮ್ಮ ಕೆಲಸ ಫಸ್ಟ್ ಕ್ಲಾಸ್. ಸೊ ಸ್ನೇಹಿತರೆ, ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ನಾನು ಯಾರಂತ ಗೊತ್ತಲ್ಲ, ನಿಮ್ಮ ಮನೆ ಪಕ್ಕದ ಗಲ್ಲಿಯ ಪಕ್ಕ ಪ್ರೀತಿಯ ಹುಡುಗ ಮಂಜುನಾಥ್ ಪೈ. ಹೋಗ್ತಾ ಹೇಳೋದಿಷ್ಟೇ, ಅಪ್ಪ ಅಮ್ಮ ಕುಡಿ ಮರ್ಯಾದೆ ಇಲ್ಲದಿದ್ದರೆ ಜೀವನದಲ್ಲಿ ಸಿಗುವುದು ಒದೇ ಪೈಲ ಇನಾರ ಆಯಿ ಬಾಬಾ ನಂತರ ಗಾಯ ಪಾಯ ಜಿತ್ರ ಅಕ್ಕಿ ಗಾವ್ತಾರೆ ಬಾಬಾ ಜೋ ಭೀ ದೇಗಾ ಮಾ ಬಾಪ್ ಕೋತ್ರ ಜಿಂದಗಿ ಮೇ ವೋ ಕಲ್ಲಾಸ್. ಗುರು ಹಿರಿಯರು ಹೇಳಿರುವ ಮಾತು ಇದು. ನಾಲ್ಕೇ ದಿನದ ಜೀವನ ಈ ಮಂಜುನಾಥ್ ಪೈ ಏನು ಹೇಳ್ತಾನಪ್ಪ, ಈ ನಾಲ್ಕು ದಿನದ ಜೀವನದಲ್ಲಿ ನಾಲ್ಕು ಕಾಸು ಸಂಪಾದಿಸಿ, ನಾಲ್ಕು ಜನರನ್ನ ಸಹಾಯ ಮಾಡಿ, ನಾಲ್ಕು ಜನರನ್ನ ಪ್ರೀತಿಸಿ ನಗಿಸಿ ಮನರಂಜಿಸಿ ಕೊನೆಯಲ್ಲಿ ನಾಲ್ಕು ಭುಜದ ಮೇಲೆ ಮಕ್ಕೊಂಡು ದುನಿಯಾ ಬಿಟ್ಟು ಹೋಯ್ತಾ ಇರುದೇ ಇಷ್ಟ ಇರುವುದು ಜೀವನ. ಮಂತಿನ ಯಾಕೆ ಮಾಡ್ತೀರಾ ಕೋಪ ತಾಪ ದ್ವೇಷ, ಖುಷಿಯಿಂದ ಇರ್ರಿ, ಖುಷಿಯಿಂದ ಇರ್ಲಿ, ಗೆವೇನು ಧ್ವನಿಯನ್ನ ಸದಾ ಕೇಳಿ. ಈ ಜೀವನದಲ್ಲಿ ಸಿಗುವ ಎರಡು ಅದ್ಭುತ ಬಹುಮಾನ, ಮೊದಲನೇ ಬಹುಮಾನ ಅರ್ಥ ಮಾಡ್ಕೊಳ್ಳೋ ಜನ, ಕೊನೆಯಲ್ಲಿ ಸಿಗುವ ಒಳ್ಳೆ ಮರಣ, ಇದು ಬರೀ ಅದೃಷ್ಟವಂತರಿಗೆ ಮಾತ್ರ ಸಿಗೋ ಬಹುಮಾನ. ನೆನಪಿರಲಿ, ಈಗಿನ ಕ್ಷಣ ನಿಮ್ ಕಡೆ ಏನೇನಿದೆ, ತುತ್ತು ಅನ್ನ ತಿನ್ನೋಕೆ, ಬೊಗಸ್ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು, ಮಾನ ಮುಚ್ಚೋಕೆ, ಅಂಗೈಯಾಗ್ಲ ಜಾಗ ಸಾಕು, ಹಾಯಾಗಿರೋಕೆ, ಇವೆಲ್ಲ ಇದಾವಲ್ರಿ ಈಗಿನ ಕ್ಷಣ ನಿಮ್ ಕಡೆ. ಇವು ಕೆಲವರಿಗೆ ಕನಸು, ಅದಕ್ಕೆ ಹೇಳುದು ಈಗಿನ ಕ್ಷಣ ನಿಮ್ ಕಡೆ ಏನೇನಿದೆ ಅದಕ್ಕೆ ಪರಮಾತ್ಮನಿಗೆ ಧನ್ಯವಾದ ತಿಳಿಸಿ ಅಂತ. ಮಾಡಿ ಮಾಡಿ ಮಾಡಿ ಕೆಲಸ ಮಾಡಿ, ಮಾಡಿರೋ ಕೆಲಸ ಹೆಸರು ಮಾಡಬೇಕು, ಅಥವಾ ನಿಮ್ಮ ಹೆಸರು ತಗೊಂಡ್ರೆ ಕೆಲಸ ಆಗಬೇಕು ಅಂತ ಕೆಲಸ ಮಾಡಿ. ಒಳ್ಳೆ ಕೆಲಸ ಈಗ ಮಾಡ್ರಿ, ಕೆಟ್ಟ ಕೆಲಸ ನಾಳೆ ನಾಳೆ ನಾಳೆ ನಾಳೆ ನಾಳೆ ನಾಳೆ ನಾಳೆ ಅಂತ ತಳ್ತೀರಿ. ಸ್ನೇಹಿತರೆ, ಒಳ್ಳೆ ವ್ಯಕ್ತಿಗಳಾಗೋಣ, ಆದರೆ ಇನ್ನೊಬ್ಬರು ಪ್ರತಿ ಪ್ರೀತಿಯಿಂದ ಮಾತಾಡವ, ಸ್ವಂತ ತಂದೆ ತಾಯಿ ಮೇಲೆ ಬುರ್ರ ಅಂತ ಒದರಾಡವ ಅಂಥ ವ್ಯಕ್ತಿ ಮಾತ್ರ ಆಗೋದು ಬೇಡ. ನೆನಪಿರಲಿ, ಮಾತಾಡಿ ಮರ್ತಿರ್ತಾನೋ, ಕೇಳಾ ನೆನಪಿಟ್ಕೊಂಡು ಕುರ್ರಿರ್ತಾನೋ. ನಾನು ಮಂಜುನಾಥ್ ಪೈ, ನಮಸ್ಕಾರ.

ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.

0: ನಮಸ್ಕಾರ, ನೀವು ಕೇಳ್ತಾ ಇದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ಬೇನು ಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದು ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದ ಅತಿಥಿ ಚಿಕ್ಕೋಡಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರು ಹಾಗೂ ಸಾಹಿತ್ಯ ಕವಿ ಇವರಾದ ಶ್ರೀ ಶಿವರಾಜ್ ಅರಳಿಯವರು ಕಾರ್ಯಕ್ರಮದಲ್ಲಿ ಇದ್ದಾರೆ. ಸೊ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಶಿವರಾಜ್ ಸರ್.
1: ಧನ್ಯವಾದ. ನಿಮಗೂ ಕೂಡ ಸರ್, ಧನ್ಯವಾದಗಳು.
0: ಬನ್ನಿ, ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡೋಣ. ಅದಕ್ಕಿಂತ ಮುಂಚೆ ತಮ್ಮ ಪರಿಚಯ.
1: ಒಂದು ಪರಿಚಯ ಮಾಡೋದಕ್ಕಿಂತ ಮುಂಚೆ ಒಂದು ಇದನ್ನು ಸರ್, ಹಿರಿಯ ಕವಿಗಳ ಒಂದು ಸಾಲನ್ನು ನೆನಪಿಸ್ತೇನೆ ಸರ್ ನಾನು. ಸತ್ಯ ಸಮತೆಯ ಪಥಕ್ಕೆ ಯಾವ ದೇವನು ಇಹನು, ಸತ್ಯ ಸಮತೆಯ ದಾಟಿ ಧರ್ಮ ವಿಹುದೆ, ಪ್ರೀತಿ ವಿಶ್ವಾಸಗಳ ಮೀಟಿ ಕರೆವ ಹೃದಯ ದೇವ ಮಂದಿರಕ್ಕಿಂತ ಕಡಿಮೆ ಇಹುದೆ, ದೇವ ಮಂದಿರಕ್ಕಿಂತ ಕಡಿಮೆ ಇಹುದೆ. ಹಿರಿಯ ಕವಿಗಳ ಸಾಲುಗಳನ್ನು ನೆನಪಿಸಿಕೊಳ್ತಾ ನಾನು ಹುಟ್ಟಿದ್ದು ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕಿನ ಮೇಲ್ಮುರಿ ಅಂತಕ್ಕಂಥ ಒಂದು ಗ್ರಾಮ ಸರ್. ವರದಾ ನದಿಯ ದಂಡೆಯಲ್ಲಿರ್ತಕ್ಕಂಥ ಒಂದು ಪುಟ್ಟ ಗ್ರಾಮ, ಅಲ್ಲಿ ಹುಟ್ಟಿದ್ದು. ನನ್ನ ಪ್ರಾಥಮಿಕ ಶಿಕ್ಷಣ, ಪ್ರೌಢ ಶಿಕ್ಷಣ ಎಲ್ಲವೂ ಕೂಡ ಅಲ್ಲೇ ಆಗಿದ್ದು. ತದನಂತರ ನಾನು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಬಾಹ್ಯ ಅಭ್ಯರ್ಥಿಯಾಗಿ ಪದವಿಯನ್ನು ಪೂರ್ಣಗೊಳಿಸಿದ್ದೇನೆ. ನಂತರ 2016 ಶಿಕ್ಷಕರ ನೇಮಕಾತಿಯಲ್ಲಿ ಚಿಕ್ಕೋಡಿ ತಾಲೂಕಿನ ಮಾಂಗನೂರು ತೋಟ ಶಾಲೆಯ ಶಿಕ್ಷಕನಾಗಿ ಅಲ್ಲಿಂದ ಇಲ್ಲಿಯವರೆಗೆ ಕೆಲಸ ಮಾಡ್ತಾ ಬಂದಿದ್ದೇನೆ. ಶಿಕ್ಷಕ ವೃತ್ತಿಯ ಜೊತೆಗೆ ನಾನು ಸಾಹಿತ್ಯವನ್ನು ಬಹಳ ಪ್ರೀತಿಸ್ತಾ ಸಾಹಿತ್ಯ ಕೃಷಿಯನ್ನು ಕಳೆದ 3 ವರ್ಷಗಳಿಂದ ಮಾಡ್ತಾ ಬಂದಿದ್ದೀನಿ ಸರ್. ಈಗ ನಾನು ಸಾಹಿತ್ಯದಲ್ಲಿ ನಾನು ಬಹಳ ಆಕಸ್ಮಿಕವಾಗಿ ಸಾಹಿತ್ಯ ಕ್ಷೇತ್ರಕ್ಕೆ ನಾನು ಬಂದಿರೋದು. ಅದು ತಮಗೆ ಗೊತ್ತಿರುವ ಹಾಗೆ ಸಾಹಿತ್ಯ ಅಂತಕ್ಕಂಥದ್ದು ಒಡಲಾಳದ ಕೆಲವೊಂದಿಷ್ಟು ನೋವುಗಳಾಗಿರ್ಬೋದು, ನಲಿವುಗಳಾಗಿರ್ಬೋದು, ಸಂಕಟ ಆಗಿರ್ಬೋದು, ತಳಮಳಗಳಾಗಿರ್ಬೋದು, ಅವೆಲ್ಲ ನಮ್ಮ ಒಂದು ಅಂತರಾಳದಲ್ಲಿ ಹುದುಗಿದಾಗ ಅವುಗಳನ್ನು ಹೊರಗೆ ಹಾಕಬೇಕಾದಂಥ ಸಂದರ್ಭದಲ್ಲಿ ನಾವು ಬಳಸ್ತಕ್ಕಂಥ ಒಂದು ಅಸ್ತ್ರ ಯಾವುದಂದ್ರೆ ಬರವಣಿಗೆ ಸರ್. ಹಾಗಾಗಿ ನಾನು ಕಾವ್ಯವನ್ನು ಆಯ್ಕೆ ಮಾಡಿಕೊಂಡಿದ್ದೆ. ಅಲ್ಲಿಂದ ಇಲ್ಲಿವರೆಗೆ ಸುಮಾರು 2 ಪುಸ್ತಕಗಳು, ಒಂದು ಬೆವರಹನಿಗಳು ಅಂತಕ್ಕಂಥ ಒಂದು ಪುಸ್ತಕ ಪ್ರಕಟ ಮಾಡಿದ್ದೇವೆ. ಅದಾದ ನಂತರ 2ನೇ ಸಂಕಲನ ಬರಡಾದ ಬಾನಂಗಳಂತಕ್ಕಂಥ ಒಂದು ಸಂಕಲನವನ್ನು ನಾನು ಪ್ರಕಟ ಮಾಡಿದ್ದೇನೆ. ರಾಜ್ಯದ ಹಲವಾರು ಅನೇಕ ರಾಜ್ಯದ ಕವಿಗೋಷ್ಠಿಗಳಲ್ಲಿ ನಾನು ಕವಿತೆ ವಾಚನ ಮಾಡಿದ್ದೇನೆ. ನನಗೆ ಬಹಳಷ್ಟು ಖುಷಿ ಕೊಟ್ಟಿರತಕ್ಕಂಥದ್ದು ಅಂದರೆ ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಯುವ ಕವಿಗೋಷ್ಠಿಗೆ ಹಾವೇರಿ ಜಿಲ್ಲೆಯಿಂದ ನಾನು ಆಯ್ಕೆ ಆಗಿ ಒಂದು ರೀಸೆಂಟ್ ಆಗಿ ಇದು ಕನ್ನಡ ಭವನದಲ್ಲಿ ನಡೆದಿರತಕ್ಕಂಥ ಕಾರ್ಯಕ್ರಮದಲ್ಲಿ ನಾನು ಕವಿತೆಯನ್ನು ವಾಚನ ಮಾಡಿದೆ. ಅದನ್ನು ಬಹಳಷ್ಟು ಖುಷಿ ಕೊಟ್ಟಿರತಕ್ಕಂಥ ಒಂದು ಸಂಗತಿ.
0: ಅದ್ಭುತ ಸರ್. ಸ್ನೇಹಿತರೆ, ಇದು ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ. ಇವತ್ತಿನ ಅತಿಥಿಯ ಕಿರುಪರಿಚಯ ಗೊತ್ತಾಯ್ತಲ್ಲ. ಈಗ ಬಹಳಷ್ಟು ವಿಷಯಗಳಿದಾವ, ಬಾಲ್ಯದಿಂದ ಆರಂಭ ಮಾಡೋಣ. ಶಿಕ್ಷಕರು ಆಗ್ಲಿಕ್ಕೆ ಕೆಲವೊಬ್ರು ಬಾಲ್ಯದಲ್ಲಿ ಹೇಳ್ತಾರೆ ನಿನಗೇನಾಗ್ಬೇಕಪ್ಪ ಅಂತ. ಅಂತ ಸಂದರ್ಭದಲ್ಲಿ ಕೆಲವೊಬ್ರು ಹೇಳ್ತಾರೆ ಅಸ್ಟ್ರೋನಾಟ್, ನನಗೆ ಇದಾಗ್ಬೇಕು ಅದಾಗ್ಬೇಕು. ಶಿಕ್ಷಕರು ಆಗ್ಬೇಕು, ಶಿಕ್ಷಕ ಆಗ್ಬೇಕು ಅನ್ನೋ ಆಸಕ್ತಿ ಅಥವಾ ಹೇಳೋರು ಬಹಳ ಕಮ್ಮಿ. ತಮಗೆ ಬಾಲ್ಯದಿಂದ ಇತ್ತ, ಅದ್ರ ಬಗ್ಗೆ ತಿಳಿಸಿ
1: ಸರ್. ಅದು ಶಿಕ್ಷಕ ವೃತ್ತಿ ಅಂತಕ್ಕಂಥದ್ದು ಅದು ಹೇಗೆ ನಮಗೆ ಬಂತು ಅಂತಂದ್ರೆ, ಈಗ ನನ್ನೂರು ಬಹಳ ಚಿಕ್ಕ ಊರು ಸರ್ ನಂದು, ಮೇಲ್ಮರೆ ಅಂತಕ್ಕಂಥ. ಸುಮಾರು ಒಂದು 80 ಕುಟುಂಬಗಳಿರತಕ್ಕಂಥ ಒಂದು ಸಣ್ಣ ಹಳ್ಳಿ ಸರ್ ನಂದು. ಆ ಹಳ್ಳಿಯಲ್ಲಿ ಸುಮಾರು ಜನ ಶಿಕ್ಷಕರು ಸರ್ ಅಲ್ಲಿ ನಮ್ಮೂರಲ್ಲಿ. ಹಾಗಾಗಿ ಆ ಒಂದು ವಾತಾವರಣ ನಮಗೆ ಬಾಲ್ಯದಿಂದನೇ ಅದು ಬೆಳೆ ಬಂದ್ಬಿಡ್ತು. ನಾವು ಈಗ ಹೈಸ್ಕೂಲ್ಗೆ ಹೋಗುವಾಗ, ಕಾಲೇಜ್ಗೆ ಹೋಗುವಾಗ ಪ್ರತಿ ಸರ್ಕಾರದ ನೇಮಕಾತಿ ಒಳಗಡೆ 1-2 ಶಿಕ್ಷಕರು ನಮ್ಮೂರಿಂದ ಆಯ್ಕೆ ಆಗೋದನ್ನು ಕಂಡು ನಾವು ಕೂಡ ಅದು ಬಹಳ ಈಸಿ ಅನಿಸ್ಬಿಡ್ತು ಸರ್ ನಮಗೆ. ಇವಾಗೆಲ್ಲ ಪಿ ಯು ಸಿ ಮುಗಿದ ತಕ್ಷಣ 2 ವರ್ಷ ಡಿ ಎಡ್ ಮಾಡಿಬಿಟ್ರೆ ಸಿ ಇ ಟಿ ಓದ್ಬಿಟ್ರೆ ನಾವು ಅಪಾಯಿಂಟ್ ಆಗಿಬಿಡ್ತೀವಲ್ಲ, ಇಷ್ಟುದ್ದ ಯಾಕೆ ಇಂಜಿನಿಯರ್ 4 ವರ್ಷ ಮಾಡಬೇಕು, ಅದನ್ನು ಮಾಡಬೇಕು. ನಾವೆಲ್ಲ ಸರ್ ಭಾಳ ಕೆಳಮಟ್ಟದಿಂದ ಬಂದಿರತಕ್ಕಂಥವ್ರು, ಬಹಳಷ್ಟು ಕೆಳಹಂತದಿಂದ ಮೇಲೆ ಬರೆದಂಥವ್ರು. ಹಾಗಾಗಿ ನಮಗೆ ಅಷ್ಟು ಅವತ್ತಿನ ಒಂದು ವ್ಯವಸ್ಥೆಯೊಳಗೆ ಇದೆಲ್ಲ ಸಾಧ್ಯ ಇರಲಿಲ್ಲ ಸರ್ ನಮಗೆ. ಅದು ಕೇವಲ ಕನಸಾಗಿತ್ತು. ಈಗ ನಾವು ಇಂಜಿನಿಯರ್ ಆಗೋದು, ವೈದ್ಯರಾಗೋದು ಒಂದು ಕನಸದು. ಹಾಗಾಗಿ ಇದೇನು ನಮ್ಮ ಸರಳ ಹಾದಿ ಅಂತ ಅಂದ್ರೆ ಶಿಕ್ಷಕ ವೃತ್ತಿ ಒಂದು ಕನಸಾಗಿದ್ದಾರೆ, ಅದು ನನಸಾಗ್ಬಿಡ್ತು ಸರ್. ಅದು ಆಕ್ಚುಲಿ ಹೇಳ್ಬೇಕಂತಂದ್ರೆ ಅವತ್ತಿನ
0: ತಾವು ಹೇಳಿದ್ರೆ ಇಂಜಿನಿಯರಿಂಗ್ 4 ವರ್ಷ ಇದು ಅದು ಅಂತ. ಶಿಕ್ಷಕರಾದ ನೀವು ಎಷ್ಟು ಇಂಜಿನಿಯರ್ ಡಾಕ್ಟರ್ಗಳನ್ನ ಕಲಿಸ್ತಿರ್ತೀರ ಗೊತ್ತಾ ನಿಮಗೆ. ಆ ಟೀಚಿಂಗ್ ಪ್ರೊಫೆಷನ್ನೇ ಹಾಗೆ, ಎಷ್ಟೋ ಪ್ರೊಫೆಷನ್ಗೆ ಅದೇ ಮೂಲ. ಅಂತ ಸಂದರ್ಭದಲ್ಲಿ ತಮ್ಮ ಬಾಲ್ಯದಲ್ಲಿ ಬಹಳ ಒಂದು ಮೋಟಿವೇಶನ್, ನೀವು ಹೇಳಿದ್ರಿ ತಮ್ಮ ಊರಿನಲ್ಲಿಯೇ ಇಷ್ಟೆಲ್ಲ ಶಿಕ್ಷಕರು ಇದ್ರು. ತಮಗೆ ಆ ಬಾಲ್ಯದಲ್ಲಿ ನೋಡಿರುವ ಶಿಕ್ಷಕರು ಯಾರು ನೆನಪಾಗ್ತಾರೆ, ಅಂಡ್ ಅವ್ರ ತರ ನೀವು ಆಗ್ಬೇಕು ಅನ್ನೋ ಒಂದು ಆಸೆ ನನಗೂ ಇದೆ, ಎಲ್ಲರಿಗೂ ಇದೆ. ತಮ್ದೇ ಆದಂತ ಒಂದು ಫೇವ್ರೇಟ್ ಶಿಕ್ಷಕರು ತಮ್ದೇ ಯಾರಿದ್ರು
1: ಸರ್? ಅಲ್ಲಿ ನನ್ನ ಊರು, ಊರಲ್ಲಿ 1-5 ತರಗತಿ ಕಿರಿಯ ಪ್ರಾಥಮಿಕ ಶಾಲೆ ಇರತಕ್ಕಂಥ. ಅಲ್ಲಿ ನಮ್ಮ ಒಂದು ನಾವು ಶಾಲೆಗೆ ಹೊಂಟವಿ ಅಥವಾ ನಾವು ಶಾಲೆಯೊಳಗೆ ಕಲಿಯಾಕಂತವಿ ಅನ್ನೋದು ನಮ್ಗೆ ಬುದ್ಧಿ ಬಂದ ತಕ್ಷಣ, ನೆನಪಿ ಬಂದ ತಕ್ಷಣ ಬಂದಿರತಕ್ಕಂಥ ಗುರುಗಳು ಶಿವಾನಂದ ಮಡ್ಲೂರ್ ಅಂತೇಳಿ ಸರ್. ಅವ್ರು ನಮ್ಮ ಬಾಲ್ಯದ ಗುರುಗಳು. ಇವತ್ತಿಗೂ ಕೂಡ ಅವರು ಒಬ್ಬ ಪ್ರಧಾನ ಗುರುಗಳ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಸರ್. ಅವ್ರು ನಮಗೆ ಅವತ್ತಿನಿಂದ ಇವತ್ತಿಗೂ ಕಾಡತಕ್ಕಂಥ ಒಬ್ಬ ಏಕೈಕ ಗುರುಗಳು ಸರ್ ಅವ್ರು. ಯಾಕಂದ್ರೆ ಇನಿಷಿಯಲ್ ಸ್ಟೇಜ್ ಒಳಗೆ ಅವ್ರೇನು ನಮಗೆ ಬಿತ್ತಿರ್ತಾರಲ್ರಿ, ಅದು ಕೊನೆ ಹಂತದವರೆಗೂ ಬರ್ತದೆ ಸರ್. ಈಗ ನಂತರ ಬರ್ತಕ್ಕಂಥ ಎಲ್ಲ ಶಿಕ್ಷಕರು ನಮಗೆ ಪ್ರೌಢಿಮೆ ಆಗಿರ್ತದೆ, ಅಷ್ಟು ಕಷ್ಟ. ಅದು ಬರ್ತಾರ ಹೋಗ್ತಾರೆ, ನಾವು ಮುಂದೆ ಹೋಗ್ಬಿಡ್ತೀವಿ. ಆದರೆ ಬಾಲ್ಯದೊಳಗೆ ಬರ್ತಕ್ಕಂಥವ್ರು ಅವ್ರು ಯಾವತ್ತೂ ಕಾಡತಕ್ಕಂಥ ಗುರುಗಳು ಸರ್ ಅವರು, ಶಿವಾನಂದ ಮಡ್ಲೂರ್ ಅಂತ ಹೇಳಿ ಸರ್.
0: ಉತ್ತಮ ಸರ್, ಅವ್ರ ಹೆಸರು ಇಷ್ಟು ಪ್ರೀತಿಯಿಂದ ತಗೋತೀರ, ಇಷ್ಟು ಮರ್ಯಾದೆ ನಿಮ್ಮ ಮನಸ್ಸಲ್ಲಿದೆ. ಯಾವ ಒಂದು ಗುಣ, ಯಾವ ಒಂದು ಕ್ವಾಲಿಟಿ ಅವರಲ್ಲಿ ನೀವು ನೋಡಿದ್ರಿ, ಅದು ನಿಮಗೆ ತುಂಬಾನೇ ಇಷ್ಟವಾಯಿತು, ಅದ್ರ ಬಗ್ಗೆ ಸ್ವಲ್ಪ
1: ಸರ್? ಈಗ ನಾವು ಬಹಳ ಬಡತನದಲ್ಲಿ ಬೆಳೆದಿರ್ತಕ್ಕಂಥ ಕುಟುಂಬ ಸರ್ ನಮ್ದು. ನಮ್ಮ ತಾಯಿ ಮತ್ತು ತಂದೆ ಬೆಳಿಗ್ಗೆ ಬೇರೆಯವರ ಜಮೀನಿನಲ್ಲಿ ಕೆಲಸ ಮಾಡಿ ಬಂದರೆ ಒಂದು ತುತ್ತು ಊಟ ಸರ್ ನಮಗೆ. ಅವರು ಬೆಳಿಗ್ಗೆ ನಮ್ಮನ್ನು ಶಾಲೆಗೆ ಹೋಗು ಅಂತೇಳಿ ರೆಡಿ ಮಾಡಿ ಅವ್ರವ್ರು ತಮ್ಮ ತಮ್ಮ ಪರಿಪಾಟಲಿ ಹೊಲಕ್ಕೆ ಹೋಗಿಬಿಡ್ತಿದ್ರು ಅವರು. ಹೋದಾದ್ಮೇಲೆ ನಾವು ಸಣ್ಣ ವಯಸ್ಸು ಮಂಗನ ವಯಸ್ಸು ಮಕ್ಕಳ ಜೊತೆ ಆಟ ಆಡ್ತಾ ಟೈಮ್ ಪಾಸ್ ಮಾಡ್ತಿದ್ವಲ್ಲ. ಶಿಕ್ಷಕರು ಅವರು ಶಿವಾನಂದ ಮಡ್ಲೂರ್ ಸರ್ ಇದು ಮಾಡ್ತಿದ್ರು, ಜಸ್ಟ್ ಅಪಾಯಿಂಟ್ ಅವ್ರು 99 ಇರ್ಬೇಕಂತ ಅನ್ಸುತ್ತೆ ಸರ್. ಅವರು ಮನೆ ಮನೆಗೆ ಬಂದು ನಮ್ಮನ್ನು ಹೆಗಲ ಮೇಲೆ ಕುಂದಿರ್ಸ್ಕೊಂಡು ಹೋಗ್ತಿದ್ರು ಸರ್. ಅವರು ಹೆಗಲ ಮೇಲೆ ಕುಂದಿರ್ಸ್ಕೊಂಡು ಹೋಗಿ ಅವ್ರು ಏನು ಮಾಡ್ತಿದ್ರು ಅಂತ ಸರ್, ಅಲ್ಲೇ ನಮ್ಮನ್ನು ಪಕ್ಕದಾಗ ಕುಂದಿರ್ಸ್ಕೊಂಡು ತೊಡೆ ಮೇಲೆ ಕುಂದಿರ್ಸ್ಕೊಂಡು ಇವ್ರು ನಮ್ಮನ್ನು ಬಿಟ್ಟು ಮತ್ತೆ ಹೋಗಾರಪ್ಪ ಇವರು, ಈಗ ಹೋದ್ರೆ ಸಿಗಂಗಿಲ್ಲ. ಪಾಪ ಅವ್ರ ತಾಯಿ ತಂದು ಬೆಳಗ್ಗೆ 9 ರೊಟ್ಟಿ ಕಟ್ಕೊಂಡು ಹೋಗಿಬಿಟ್ರೆ 6 ಬರೋದಲ್ಲ ಸರ್. ಸೂರ್ಯನ ಒಟ್ಟಿಗೆ ಹೋದವರು ಸೂರ್ಯನ ಕಳಿಸೆ ಮನೆಗೆ ಬರ್ಬೇಕಲ್ಲ ಅವ್ರು. ಅಂತ ಪರಿಸ್ಥಿತಿ ಇದ್ದಾಗ ಅವ್ರು ನಮ್ಮನ್ನ ಆಕ್ಚುಲಿ ಇವತ್ತು ಈ ಹಂತಕ್ಕೆ ಬರ್ಬೇಕಂತಂದ್ರೆ ನಮ್ಮ ಬಾಲ್ಯದ ಗುರುಗಳಿಗೆ ಕಾರಣ ಸರ್. ಅವರು ನೆಗ್ಲಿಜೆನ್ಸಿ ಮಾಡಲಿಲ್ಲ, ಹೋಲ್ ಬಿಡಂಬರೆ ಅವ್ರು ಕಲ್ತ್ರೆ ಕಲಿತಾರ ಬಿಡ್ತಾರ ಅಂತ ಅನ್ಲಿಲ್ಲ. ಅವ್ರು ನಮ್ಮನ್ನ ಅವ್ರು ಕರ್ಕೊಂಬಂದು ಮನೆ ಮನೆಗೆ ಅವರು ಅಡ್ಡಾಡ್ತಿದ್ರು ಸರ್. ಅವರೆಲ್ಲ ಮನೆ ಮನೆಗೆ ಹೋಗಿ ನಾವೆಲ್ಲ ಆ ಕಡೆ ಅವತ್ತೆ ಹಳ್ಳಿಯೊಳಗೆ ಈಗ ಹಿಂದ ಹಿತ್ಲ ಅಂತ ಹೇಳಿ ಬರ್ತೇವೆ ಸರ್, ಅಥವಾ ನಾವು ಹೊಳೆದಂಡೆ ಅಂತ ಹೇಳಿ ಬರ್ತೇವೆ, ಅಲ್ಲೆಲ್ಲ ಆಟ ಆಡಕ್ಕೆ ಹೋಗಿಬಿಡ್ತಿದ್ವಿ ಸರ್ ನಾವೆಲ್ಲ. ಅವ್ರು ಏನು ಮಾಡ್ತಿದ್ರು ಅಂತಂದ್ರೆ ಕರ್ಕೊಂಬಂದು ನಮ್ಮನ್ನು ಕುಂದಿರಿಸ್ಕೊಂಡು ನಮ್ಮನ್ನಲ್ಲೇ ತಿತ್ತ ಅದು ಮನ ಪರಿವರ್ತನೆ ಆಯ್ತು ಸರ್. ಮುಂದದು 3-4 ಕ್ಲಾಸ್ಗೆ ಆದ್ಮೇಲೆ ನಾವು ಅಲ್ಲಿಗೆ ನಮ್ಮಷ್ಟಕ್ಕೆ ನಮಗೆ ಸ್ವಲ್ಪ ತಿಳುವಳಿಕೆ ಬಂತು, ನಾವು ಶಾಲೆ ಕಲಿಬೇಕು ಅಂತೇಳಿ. 1-2-3 ಅಂದ್ರೆ ಸರ್ ಅದು ಒಂಥರ ಈ ಇದ್ರ ಬುದ್ಧಿ ಹೊಯ್ದಾಟದ ಬುದ್ಧಿ ಅಲ್ಲ ಸರ್ ಅದೆಲ್ಲ.
0: ಸ್ಕೂಲ್ ಬಗ್ಗೆ ಮಾತನಾಡಿದ್ವಿ, ಶಾಲೆ ಬಗ್ಗೆ ಮಾತನಾಡಿದ್ವಿ, ಈಗ ಕಾಲೇಜ್ ಬಗ್ಗೆ ತಿಳಿಸಿ, ಹೇಗಿತ್ತು ಅದರ ಬಗ್ಗೆ ಸ್ವಲ್ಪ.
1: ಕಾಲೇಜು ಸರ್ ಅದು ನಮ್ಮದು ನಮ್ಮೂರಿಂದ 1.5 kilometers ಸರ್. ಅದು ಕರ್ನಾಟಕದ ಉಕ್ಕಿನ ಮನುಷ್ಯ ಅಂತೇಳಿ ಕರಿತೀವಿ, ಗುದ್ಲಪ್ಪ ಹಳ್ಳಿಕೇರಿ ಅಂತೇಳಿ ತಮಗೆ ಗೊತ್ತಿರ್ಬೇಕು ಸರ್. ಅವರು ಸ್ಥಾಪನೆ ಮಾಡಿರ್ತಕ್ಕಂತಹ ಮತ್ತು ಅವರ ಸಂಸ್ಥೆಯಲ್ಲಿ ನಾನು ಓದಿರ್ತಕ್ಕಂಥ ಸರ್. ನಾನು ಜಿ ವಿ ಹಳ್ಳಿಕೇರಿ ಸ್ವತಂತ್ರ ಪದವಿಪೂರ್ವ ಕಾಲೇಜ್ ಹೊಸರಿತ್ತಿ ಅಂತೇಳಿ. ಹೊಸರಿತ್ತಿ ಅಂತೇಳಿ ಹೇಳಿಬಿಟ್ರೆ ಆ ಊರು ಸ್ವತಂತ್ರ ಹೋರಾಟಗಾರ ಊರು. ಹುತಾತ್ಮ ಮಹಿಳೆಯರ ಮಹಾದೇವ, ತಿರುಕಪ್ಪ ಮಡಿವಾಳ ಅವರು, ಗುದ್ಲಪ್ಪ ಹಳ್ಳಿಕೇರಿಯವರು ಇಂಥವರು ಇರತಕ್ಕಂಥ ಊರು. ಆ ಒಂದು ಪ್ರದೇಶದೊಳಗೆ ನಾನು ನನ್ನ ಒಂದು 2 ಪದವಿ ಪೂರ್ವ ಶಿಕ್ಷಣವನ್ನು ಪೂರೈಸಿದೆ ಸರ್. ಅಲ್ಲಿ ಅಲ್ಲಿ ಪಿ ಯು ಸಿ ಆರ್ಟ್ಸನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದೆ. 80% ಪರ್ಸೆಂಟೇಜ್ ಬಂತು. ಅದಾದಮೇಲೆ ಡಿ ಎಡ್ ಮಾಡ್ಬೇಕಂತಕ್ಕಂಥ ಒಂದು ಕನಸಿತ್ತಲ್ಲ, ಆ ಕನಸಿಗೆ ಮತ್ತಷ್ಟು ಒಂದು ಚಿಗುರು ಮೂಡ್ತು ಅಂತೇಳಿ ನಾನು ಹೇಳಿಕ್ಕೆ ಬಯಸ್ತೇನೆ ಸರ್.
0: ಸರ್, ಶಿಕ್ಷಣದ ಬಗ್ಗೆ ಎಷ್ಟು ಮಾತನಾಡ್ತಿದ್ವಿ, ಶಿಕ್ಷಕರಾದ ನೀವು ತಮ್ಮ ಕ್ರೀಡೆನಲ್ಲಿ ಏನಾದರೂ ಆಸಕ್ತಿ ಇತ್ತ, ಆ್ಯಂಡ್ ಶಿಕ್ಷಕರಾದ ನೀವು ಏನು ಹೇಳಿಕ್ಕೆ ಇಷ್ಟಪಡ್ತೀರಾ ಕ್ರೀಡೆ ಬಗ್ಗೆ?
1: ಕ್ರೀಡೆ ಬಗ್ಗೆ ಅಂದ್ರೆ ಸರ್, ನಾನು ಬೇಸಿಕ್ಲಿ ಖೋಖೋ ಅಂತಕ್ಕಂಥದ್ದು ನನಗೆ ಭಾಳ ಇಷ್ಟದ ಆಟ ಸರ್. ಇವತ್ತಿಗೂ ಕೂಡ ಸರ್ ಖೋಖೋ ಎಲ್ಲಾದರೂ ಖೋಖೋ ನಡೀತೀವಿ ಅಂದ್ರೆ ನಾನು ಹೋಗಿ ನೋಡ್ತೇನೆ ಸರ್. ನಾನು ಅಷ್ಟಿಷ್ಟ ಉಳಿದಿದ್ದೆಲ್ಲ ಇವು ಕ್ರಿಕೆಟು ಅದು ಇಷ್ಟ ಸರ್. ಆದ್ರೆ ಖೋಖೋ ಅನ್ನೋದು ನನಗೆ ಭಾಳ ತುಂಬ ಕಾಡಿರತಕ್ಕಂಥ ಒಂದು ಆಟ ಸರ್ ಅದು.
0: ಸರ್, ಈಗ ಇತ್ತೀಚಿನ ದಿನಗಳಲ್ಲಿ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅತಿ ಜಾಸ್ತಿ ಕ್ರೀಡೆ ಮೈದಾನದ ಆಟ ಆಡೋದು ಕಮ್ಮಿ ಆಗಿಬಿಟ್ಟಿದೆ.
1: ಭಾಳ ಕಡಿಮೆ ಸರ್.
0: ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ
1: ಸರ್, ಅದು ಮೈದಾನದ ಆಟ ಅನ್ನೋದಕ್ಕಿಂತ ಜನ್ರೇಷನ್ನು ಗ್ಯಾಪ್ ಆಯಿತೋ ಏನೋ ಗೊತ್ತಿಲ್ಲ ಸರ್. ಅದು ಈಗ ನಾವೆಲ್ಲ 90 ಸರ್. ನಾವೆಲ್ಲ 2000 ಈಚೆಗೆ ಬಂದುಬಿಟ್ರೆ ಸೌಲಭ್ಯಗಳು ಜಾಸ್ತಿ ಆದವು ಸರ್. ಮೊದಲೆಲ್ಲ ನಾವು ನೀವು ಚಿಕ್ಕವರಿದ್ದ ಏನಿತ್ತು ಸರ್ ಅಂತಂದ್ರೆ ಊರಾಗ 1-2 TV ಇರ್ತಿದ್ದು ಸರ್. ಅದನ್ನ ಬಿಟ್ರೆ ಕರೆಂಟ್ ಇರಲಿಲ್ಲ. ನಾವು ಶಾಲೆಗೆ ಬಂದ್ಮೇಲೆ ಸೀದಾ ಗ್ರೌಂಡಿಗೆ ಹೋಗ್ಬೇಕಾಗಿತ್ತು, ಅನಿವಾರ್ಯ ಇತ್ತು ಸರ್ ಅವತ್ತು. ಹಾಗಾಗಿ ನಾವು ಅಲ್ಲಿ ಆಟದಲ್ಲಿ ತೊಡಗಿಸಿದ್ವಿ. ಇವತ್ತು ಹಂಗಲ್ಲ ಸರ್, ಮಕ್ಕಳು ಮನೆಗೆ ಬರಬೇಕಂತಂದ್ರೆ ಆಟೋ ಅವ್ರನ್ನ ಕರ್ಕೊಂಬರಕ್ಕೆ ಹೋಗ್ತೈತಿ. ಕರ್ಕೊಂಬಂದು ಸೀದಾ ಅವ್ರ ಫೋನ್ ಇರ್ತೈತಿ, TV ಇರ್ತದೆ. ಸೌಲಭ್ಯಗಳು ಜಾಸ್ತಿ ಆಗಿರೋದ್ರಿಂದ ಮಕ್ಕಳು ಆಟದ ಕಡೆ ಗಮನ ಕೊಡ್ತಾ ಇಲ್ಲ. ಜೊತೆಗೆ ಈ ಅನುಭವಿಸ್ತಾ ಇಲ್ಲ ಸರ್ ಅವರೆಲ್ಲ, ಅನುಭವಿಸಲ್ಲ. ನಾವೆಲ್ಲ ಚಿಕ್ಕವರಿದ್ದಾಗ ಸರ್ ಬಿದ್ದು ಮೊಣಕೈ ಮೊಣಕಾಲು ನೋವು ಮಾಡಿಕೊಂಡು ಕಟ್ಟಿಸ್ಕೊಂಡಿರ್ತಕ್ಕಂಥ ಉದಾಹರಣೆಗಳಾದವು. ಇವತ್ತಿನ ಮಕ್ಕಳಿಗೆ ಅದು ಅಲ್ಲ ಸರ್. ಒಂದು ಸಣ್ಣದೊಂದು ರಕ್ತ ಬಂತಂದ್ರೆ ತಾಯಿ ತಂದೆ ಏನೋ ಆತು ಅನ್ನಂಗೆ ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಬೊಬ್ಬೆ ಹೊಡಿತಾರೆ ಸರ್ ಅವರೆಲ್ಲ. ಅದು ಅವ್ರದ್ದು ಆ ಮಕ್ಕಳಿಗೆ ಬಾಲ್ಯದಲ್ಲಿ ಅದು ಸಿಗುತ್ತಿಲ್ಲ ಸರ್. ಅದು ನನಗೂ ಕೂಡ ನೋವು ಅನಿಸ್ತೈತಿ. ಇವತ್ತು ನಾನು ಕೂಡ ನಮ್ಮ ಶಾಲೆಯೊಳಗೆ ಶಿಕ್ಷಕರ ಕರ್ತವ್ಯ ಮಾಡೋಕ್ಕಂತನಲ್ರಿ, ನಾವು ಸಣ್ಣವರಿದ್ದಾಗ ಇಷ್ಟುದ್ದ ಜಿಗಿದ ಹಾರಿ ಬಿದ್ದರೂ ಮನೆಗೆ ಹೋಗಿದ ತಕ್ಷಣ ಕೊಬ್ಬರಿ ಎಣ್ಣೆ ಅರಶಿನ ಹಚ್ಕೊಂಡ್ರೆ ಯಾರೋ ತಾಯಿ ತಂದು ಏನಂತಿರಲಿಲ್ಲ. ಇವತ್ತು ನಾವು ಮಗ ಬಿದ್ದೈತಿ ಅಂದ್ರೆ ಮರನೇ ದಿನ ಪಾಲಕರು ಬಂದು ಕೇಳೋಂಥ ಪರಿಸ್ಥಿತಿ ಬಂದಿದೆ ಸರ್. ಭಯದ ವಾತಾವರಣ ಸರ್ ಇವತ್ತೆಲ್ಲ, ಅತಿಯಾದ ಪ್ರೀತಿ.
0: ನಿಜ, ಅತಿಯಾದ ಕಾಳಜಿ.
1: ಕಾಳಜಿ
0: ಕಾಳಜಿ ಇರಬೇಕು, ಆದ್ರೆ ಇಂಥ ವಿಷಯಕ್ಕೆ ಅಟ್ಲೀಸ್ಟ್ ನಾವು ಒಂದ್ ಸ್ವಲ್ಪ ಹಾರ್ಡ್ ಆಗ್ತೇವೆ ಅಂತ ಹೇಳ್ತಾರೆ. ನಾವು ಆಟ ಆಡುವಾಗ ಬಿದ್ರೆ ನಾವು ಕೂಡ ಆಟ ಆಡ್ತಿದ್ವಿ,
1: ಬಿಡ್ತಿದ್ವಿ,
0: ಹಸಿ ಮಣ್ಣನ್ನ ಕಾಲಿಗೆ ಹಚ್ಚಿಬಿಡ್ತಿದ್ವಿ, ಅದೇ ಒಂಥರದ ಟಿಂಚರ್ ತರ ಆಗ್ಬಿಡ್ತಿತ್ತು. ಬಾಳ ವೀಕ್ ಆಗ್ಬಿಟ್ಟಿದ್ವಿ.
1: ಆ ವಯಸ್ಸಿಗೆ ಏನ್ ಬೇಕಲ್ಲ ಸರ್ ಅದನ್ನ ಕೊಡ್ಬೇಕು. ನಾವು ಅದನ್ನ ಕಸ್ಕೊಂಡವಿ ಅಂತ ಅನ್ನೋದು ಒಂದ್ ಎಲ್ಲೊಂದ್ ಕಡೆ ಕಾಡ್ತದೆ ಸರ್. ಈಗ ನಾವೆಲ್ಲ ನೀವೆಲ್ಲ ಆಟ ಆಡ್ತಿದ್ವಿ, ಇವತ್ತಿನ ಮಕ್ಳು ಆಟ ಆಡಂಗಿಲ್ಲ. ಶಾಲೆ ಬಿಟ್ಟ ತಕ್ಷಣ ಎಲ್ಲರೂ ಗ್ರೌಂಡ್ನಾಗಿರ್ತಿದ್ವಿ. ಇವತ್ತು ಯಾವ ಮಕ್ಳಿಗೆ ಗ್ರೌಂಡ್ನಾಗಿರ್ತಾರೆ ಸರ್? TV, ಲ್ಯಾಪ್ಟಾಪು ಇವೆಲ್ಲ ಏನು ಮಾಧ್ಯಮಗಳು, ಇವೇನು ನಾವು ಇವು ಮಾಧ್ಯಮಗಳು ಅಂತ ಏನು ಕರಿತೀವಲ್ಲ ಸರ್, ಇವೆಲ್ಲ ಬಂದಿರೋದ್ರಿಂದ ಒಂದು ಕಡೆ ಅದು ಚಲೋ ಅನಿಸ್ತತಿ, ಮತ್ತೊಂದು ಕಡೆ ನಮ್ಮ ಎಲ್ಲವನ್ನ ಕಸ್ಕೊಂಡತಿ ಅಂತೇಳಿ ಅನಿಸ್ತೈತಿ ಸರ್. ಆ್ಯಕ್ಚುಲಿ
0: ಮಾಧ್ಯಮ ಟೆಕ್ನಾಲಜಿ ಬಗ್ಗೆ ಖಂಡಿತ ಮಾತನಾಡೋಣ. ಈಗ ನೆಕ್ಸ್ಟ್ ನಿಮ್ಮ ಆಸಕ್ತಿ ಈ ಸಾಹಿತ್ಯ, ಇದರ ಪ್ರತಿ ಹೇಗೆ ನೀವು ಬಂದ್ರಿ ಅದ್ರ ಬಗ್ಗೆ
1: ಸರ್? ನನಗೆ ಸ್ವಲ್ಪ ನೆನಪಿದೆ, ನಾನು 8 ಮತ್ತು 9 ತರಗತಿ ಇದ್ದಾಗ ಕತೆಗಳನ್ನು ಬರೀತಿದ್ದೆ ಸರ್. ನಾನು
0: 8-9
1: ಕ್ಲಾಸ್ ಇದ್ದಾಗ ಕತೆಗಳನ್ನು ಬರೀತಿದ್ದೆ. ಅಲ್ಲಿ ವಾತಾವರಣ ಆಗಿರಲಿಲ್ಲ ಸರ್. ಅವಾಗ ಸ್ವಲ್ಪ ತುಂಬ ಓದುವುದು, ಸ್ವಲ್ಪ ನಾವು ಮುಂದೆ ಹೋಗ್ಬೇಕು ಅನ್ನೋ ಆಸೆ. ಹಾ, ನಮ್ಮೂರಲ್ಲಿ ನಮ್ಮ ಸುತ್ತಮುತ್ತಲ ಸರ್ಕಲಲ್ಲಿ ಇದ್ದಾಗ ಅದು ಅಲ್ಲೇ ಮೊಟಕಾಯ್ತು. ಅದಾದ್ಮೇಲೆ ಏನಾದ್ ಸರ್, ಅದು ಸುಮಾರು 10 ಆ ಕಡೆ ನಾನು ಗಮನ ಕೊಡಲೇ ಇಲ್ಲ. ಆದರೆ ನಾನು ಸಾಹಿತ್ಯದ ಬಗ್ಗೆ ಆಸಕ್ತಿ ಇತ್ತು. ನಾನು ವಿಶೇಷವಾಗಿ ಈ ಕವಿಗಳ ಬಗ್ಗೆ, ಅವರ ಕಾವ್ಯದ ಬಗ್ಗೆ, ಕಥೆಯ ಕಾದಂಬರಿ ಬಗ್ಗೆ ಓದ್ತಾ ಇದ್ದೆ. ಫೇಸ್ಬುಕ್ಕಲ್ಲಿ ತುಣುಕುಗಳು ಬಂದ ನೋಡ್ತಾ ಇದ್ದೆ ಸರ್. ಆದರೆ ನಾನು ಆಕಸ್ಮಿಕವಾಗಿ ಈ ಸಾಹಿತ್ಯ ಕ್ಷೇತ್ರಕ್ಕೆ ಬಂದಿರತಕ್ಕಂಥ ಅತಿಥಿ ಅಂತ ಹೇಳಕ್ಕೆ ಬಯಸ್ತೇನೆ. ಮದುವೆ ಆದಮೇಲೆ ಏನಾಯಿತು, ಹೀಗೆ ಸುಮ್ಮನೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಸರ್. ನಾನು ಇಲ್ಲಿ ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿ ಏನಾಯಿತು, ಹಿಂಗೆ ಕವಿಗಳು ಕವಿತೆ ಓದುವುದು ಅಥವಾ ಈ ಕಾರ್ಯಕ್ರಮದವನ್ನು ನೋಡಿದಾಗ ನಾನು ಯಾಕೆ ಬರೀಬಾರ್ದು, ನನ್ನಲ್ಲಿ ಇತ್ತಲ್ಲ, ನಾನು ಅದನ್ನು ನನ್ನಷ್ಟಕ್ಕೆ ನಾನು ಅದನ್ನು ಏನು ಮಾಡಿದೆ, ದೂರ ಸರಿಸಿದೆ ಅನ್ನಂಗಾತಲ್ಲ ಅಂತೇಳಿ ಅವತ್ತಿಂದ ನಾನು 2022-23 ಸರ್ ಆಸುಪಾಸು ಅವಾಗ ಬರೆಯಕ್ಕೆ ಪ್ರಾರಂಭ ಮಾಡೀನಿ ಸರ್. ನಾನು ಮೊದಲು ನಾ ಬರಿಬೇಕು ಅಂತಿದ್ದನ್ನ ಕಾವ್ಯ ಸರ್. ನಾನು ಕಾವ್ಯನ ಸ್ವಲ್ಪ ಭಾಳ ಬೇಗ ಇದು ಅನಿಸ್ತತಿ, ಕತೆ ಆದರೆ ಸ್ವಲ್ಪ ದೊಡ್ಡದು ಅನಿಸ್ತತಿ ಅಂತೇಳಿ ಕವಿತೆಗಳನ್ನು ಬರಿತಾ ಪ್ರಾರಂಭ ಮಾಡಿದೆ. ಅಲ್ಲಿಂದ ಇಲ್ಲಿವರೆಗೂ ಸುಮಾರು 2 ಪುಸ್ತಕ ಪ್ರಕಟ ಆಗಿದೆ ಸರ್. ಇನ್ನೊಂದು ಪ್ರಕಟಣೆ ಹಂತದಲ್ಲಿದೆ ಸರ್. ಈಗ
0: ಪುಸ್ತಕ ಅಂತ ಹೇಳಿದ್ರಿ, 2 ಪುಸ್ತಕ ಆಲ್ರೆಡಿ ರಿಲೀಸ್ ಅಂತ ಹೇಳಿದ್ರಿ, ಇನ್ನೊಂದು ಆನ್ಲೈನ್ ಆನ್ ಪೈಪ್, ಅದ್ರ ಬಗ್ಗೆ ಖಂಡಿತ ಮಾತನಾಡೋಣ. 2 ಪುಸ್ತಕದ ಬಗ್ಗೆ ತಿಳಿಸಿ ಸಂಕ್ಷಿಪ್ತವಾಗಿ, ಫಸ್ಟ್ ಅಂಡ್ ಸೆಕೆಂಡ್, ಆಮೇಲೆ ಥರ್ಡ್ ನಲ್ಲಿ ಬರೋಣ. ಸಮರಿ ಅಂತ ಏನ್ ಹೇಳ್ತಾ?
1: ಹೌದು ಹೌದು ಸರ್. ಅದು ಒಂದೇ ಪುಸ್ತಕ, ಬೆವರ ಹನಿಗಳು ಅಂತೇಳಿ.
0: ಏನು
1: ಬೆವರ ಹನಿಗಳು ಅಂತೇಳಿ? ಈಗ ಅದು ಪ್ರಾರಂಭಿಕ ಹಂತ, ಅಷ್ಟು ಎಫೆಕ್ಟಿವ್ ಆಗಿರಲ್ಲ ಸರ್. ಅದು ಸುಮ್ಮನೆ ನಾನು ಕೆಲವೊಂದಿಷ್ಟು ಪರಿಸರದ ಬಗ್ಗೆ ಅಥವಾ ನನ್ನ ನೋವುಗಳ ಬಗ್ಗೆ ಅಥವಾ ಯಾವುದಾದ್ರೂ ಒಂದು ಮಹಾತ್ಮರ ಬಗ್ಗೆ ಕುರಿತು ಕವಿತೆಗಳನ್ನು ಬರೆದಿದ್ದೆ. ಅದು ಬರಿತಾ ಬರಿತಾ ಬರಿತಾ ಹೋದಂಗೆ ಸರ್ ಅದು ಒಂದು ಪುಸ್ತಕ ಪ್ರಕಟ ಮಾಡಬೇಕು ಅಂತೇಳಿ ಆಸೆ ಮೂಡ್ತು, ಪ್ರಕಟ ಮಾಡಿದೆ. ಎರಡನೇ ಪುಸ್ತಕ ಸ್ವಲ್ಪ ಇದಕ್ಕಿಂತ ಭಿನ್ನವಾಗಿ ಬಂತು ಸರ್. ಅಲ್ಲಿ ನಾನು ಜಾಸ್ತಿ ಓದ್ಕೊಂಡ್ಬಿಟ್ಟೆ. ಹಿರಿಕಿರಿ ಕವಿಗಳ ಮತ್ತು ಸಮಕಾಲೀನ ಕವಿಗಳ ಬಹಳಷ್ಟು ಕಾವ್ಯದ ಪುಸ್ತಕಗಳನ್ನು ಓದ್ತಾ ಹೋದೆ. ಅಲ್ಲಿ ಈ ಒಂದನೇ ಪುಸ್ತಕಕ್ಕಿಂತ ಎರಡನೇ ಪುಸ್ತಕ ಸ್ವಲ್ಪ ಡೆವಲಪ್ಮೆಂಟ್ ಆಯಿತು. ಸ್ವಲ್ಪ ಅಲ್ಲೇ ಬಂಡಾಯ ಬಂತು ಸರ್. ಅಲ್ಲಿ ಬಂಡಾಯ ಮತ್ತು ಇದೇನು ಸಮಾಜದೊಳಗೆ ಆಗ್ತಕ್ಕಂಥ ಒಂದು, ಇವತ್ತೇನು ನೋಡಿ ಸರ್, ಈಗ ನಾವು ನೋಡಿದಂಗೆ ಲಿಂಗ ಸಮಾನತೆ ನೋಡ್ತೇವೆ ಸರ್, ಲಿಂಗ ಅಸಮಾನತೆ ಮತ್ತು ಒಳ್ಳೆ ದಿನ ಬೆಳಗಾದರೆ ಧರ್ಮ ಜಾತಿ ದಳ್ಳುರಿತನ, ಆಮೇಲೆ ಈ ಇವು ಪ್ರಚೋದನಕಾರಿಯಾಗಿರ್ತಕ್ಕಂಥ ಭಾಷಣಗಳಾಗಿರ್ಬೋದು, ನೋವುಗಳಾಗಿರ್ಬೋದು, ಸಂಕಟಗಳಾಗಿರ್ಬೋದು, ಇವೆಲ್ಲವುಗಳನ್ನು ಗಮನಿಸಿದಾಗ ನಾನು ಆ ಒಂದು ಅಲ್ಲಿದ್ಕೊಂಡು ನಾನು ಯಾಕೆ ಅದನ್ನು ಪ್ರತಿನಿಧಿಸಬಾರ್ದು ಅಂಥೇಳಿ ನಾನು ಅಕ್ಷರದ ಮೂಲಕ ಪ್ರತಿಭಟಿಸಕ್ಕೆ ಪ್ರಾರಂಭ ಮಾಡಿದೆ. ಬರಡಾದ ಬಾನಂಗಳದಲ್ಲಿ ಬಹುತೇಕ ಕವಿತೆಗಳು ಪ್ರತಿನಿಧಿಯಾಗಿ, ನೋವು ಇಲ್ಲದವರ, ದನಿ ಇಲ್ಲದವರ ಪ್ರತಿನಿಧಿಯಾಗಿ ಆ ಕವಿತೆಗಳು ಏನು ತನ್ನನ್ನು ನಾವು ವ್ಯಕ್ತಪಡಿಸ್ತೇವೆ ಅಂತ ಹೇಳ್ತೇನೆ ಸರ್. ನಾನು
0: ಪುಸ್ತಕ ಅಂತ ಹೇಳಿದ ತಕ್ಷಣ ಬಹಳ ಮುಖ್ಯವಾಗಿ ಓದೋ ಒಂದು ಅಭ್ಯಾಸ ಬಹಳ ಕಮ್ಮಿಯಾಗಿದೆ. ಕೈಯಲ್ಲಿ ಪುಸ್ತಕ ಬಿಟ್ಟು ಕೈಯಲ್ಲಿ ಮೊಬೈಲ್ ಬಂದ್ಬಿಟ್ಟಿದೆ. ರೀಡಿಂಗ್, ಓದೋದು ಎಷ್ಟು ಮುಖ್ಯ, ಅದು ಏನೆಲ್ಲ ಒಂದು ಫೀಲಿಂಗ್ ಕೊಡುತ್ತೆ ಅದು ಬರೀ ಓದೋರಿಗೆ ಮಾತ್ರ ಗೊತ್ತು. ಏನ್ ಹೇಳಕ್ ಇಷ್ಟಪಡ್ತೀರಾ
1: ಸರ್? ಓದಬೇಕು. ಬೇಂದ್ರೆಯವರು ಒಂದ್ ಕಡೆ ಹೇಳ್ತಾರೆ ಸರ್, ಎದೆಯಾಗ ಹದ ಇದ್ರೆ ಬಾಯಾಗ ಪದ ಬರ್ತಾವು ಅಂತ ಹೇಳಿ. ಹಾಗಾಗಿ ನಾವು ಓದಬೇಕು ಸರ್. ಓದು ಎರಡು ಹಂತದಲ್ಲಿ ಬೇಕು ಅಂತ ಹೇಳ್ತೇನೆ ನಾನು. ಹೆಂಗಂತಂದ್ರೆ, ಒಂದು ಓದು ನಮ್ಮ ವೈಯಕ್ತಿಕ ಜೀವನ ಬದಲಾವಣೆ, ಹೌದ್ರಿ? ಇನ್ನೊಂದು ನಮ್ಮ ಜೀವನ ಬದಲಾವಣೆ. ಹೆಂಗಂತಂದ್ರೆ, ಈಗ ನಾವು ಓದುವುದರಿಂದ ಏನಾದರೂ ಒಂದು ಸರ್ಕಾರಿ ಕೆಲಸವನ್ನು ಮಾಡ್ಬೋದು, ಅದರಿಂದ ನಮ್ಮ ಒಂದು ಕೌಟುಂಬಿಕ ಹಿನ್ನೆಲೆ ಸ್ವಲ್ಪ ಸುಧಾರಣೆ ಆಗ್ತದೆ. ಇನ್ನೊಂದು ನಮ್ಮ ವ್ಯಕ್ತಿಗತ ಓದು ಸರ್, ಅದು ಸಮಾಜದಲ್ಲಿ ನಮ್ಮನ್ನು ಗೌರವ ತಂದು ಕೊಡ್ತದೆ. ಉದಾಹರಣೆಗೆ ದೊಡ್ಡ ದೊಡ್ಡ ಕವಿಗಳಾಗಿರ್ಬೋದು ಅಥವಾ ವಿಜ್ಞಾನಿಗಳಾಗಿರ್ಬೋದು, ಅವರೆಲ್ಲ ಓದಿನಿಂದನ ಎಲ್ಲದನ್ನು ಸಿದ್ಧಿಸಿಕೊಂಡ್ರು ಸರ್ ಅವರು. ಇವತ್ತು ನಾವು ಕುವೆಂಪು ಅವ್ರನ್ನ, ಯಾವಾಗಲೂ ಕುವೆಂಪು ಅವರು ಉಳಿದ್ಬಿಟ್ರು ಸರ್, ಸೂರ್ಯ ಇರೋವರೆಗೂ ಕುವೆಂಪು ಇರ್ತಾರೆ. ಯಾಕಂದ್ರೆ ಅವರು ಒಂದು ಓದಿನಿಂದ ಅದೆಲ್ಲ ಸಾಧ್ಯ ಆಯ್ತು. ಆದರೆ ಇವತ್ತಿನ ಯುವಕರಲ್ಲಿ ನಾನು ಒಂದು ಹೇಳೋದೇನಂದ್ರೆ ಸರ್, ಓದು ಬೇಕು ಸರ್. ಇವತ್ತು ನಾವೆಲ್ಲ ದಿನಾನು ಏನು ಮಾಡೋಕ್ಕಂಥ ಸರ್, ಫೋನ್ನೊಳಗೆ ನಮ್ಮ ಜೀವನನ ಸಮಯವನ್ನು ವ್ಯರ್ಥ ಮಾಡೋಕ್ಕಂಥ ಸರ್. ಬರೀ ಫೇಸ್ಬುಕ್ಕು, ವ್ಯಾಟ್ಸಪ್ಪು, ಟ್ವಿಟರು, ಇದರಲ್ಲಿ ಕಾಲ ಕಳೆದ್ರಿಂದ ಒಂದು ತಾಸು ಹೆಂಗೆ ಅದು ನಿಲ್ಕಂತು, ನಂಗೆ ಪುಸ್ತಕ ಹಿಡ್ಕೊಂಡ್ಬಿಟ್ರೆ ನಮ್ಮಲ್ಲಿ ಭಾಳಷ್ಟು ಬದಲಾವಣೆ ಸರ್, ವ್ಯಕ್ತಿತ್ವ ವಿಕಾಸ ಆಕೈತಿ ಅಂತ ಹೇಳ್ತೀನಿ ಸರ್. ನಾನು ಮತ್ತು ಸಂಸ್ಕಾರನ ಇಲ್ಲ ಸರ್ ಇವತ್ತಿನ ಮಕ್ಕಳಿಗೆ, ಯಾರು ಅನ್ಯತಾ ಭಾವಿಸ್ಬಾರ್ದ್ರಿ ಸರ್. ಹಿರಿಯರು ಕಿರಿಯರು ಅಂತಕ್ಕಂಥ ಗೌರವ ಇಲ್ಲ. ಇವತ್ತು ನಾವು ನಿಮ್ಮನ್ನು ಕಂಡ ತಕ್ಷಣ ಏನೋ ಒಂಥರ ಒಂದು ವಿಶೇಷ ಭಾವನೆ ವ್ಯಕ್ತಪಡಿಸ್ತೀವಿ. ಇವತ್ತಿನ ಮಕ್ಕಳಿಗೆ ಅದಿಲ್ಲ. ಅದು ತಂದೆ ತಾಯಿ ಮಾಡಿರ್ತಕ್ಕಂಥ ತಪ್ಪು ಅಥವಾ ಪರಿಸರನೋ ಅಥವಾ ಆ ಮಗು ಬೆಳೆದಿರ್ತಕ್ಕಂಥ ವಾತಾವರಣ ಗೊತ್ತಿಲ್ಲ. ಆ ಸಂಸ್ಕಾರವನ್ನು ಮಕ್ಕಳು ಬಹಳ ಕಡಿಮೆ ಸರ್. ಎಲ್ಲೇ ನಾವು ನೋಡ್ದಂಗೆ ಸರ್, ಯಾವ ಮಕ್ಕಳು ಇವತ್ತು ನಮ್ಮನ್ನು ಪ್ರೀತಿಯಿಂದ ಕಾಣ್ತು? ಹಿರಿಯರು ಕಿರಿಯರಿಗಂತ ಗೌರವನೇ ಇಲ್ಲ ಸರ್. ಇವತ್ತು ಅಷ್ಟು ವಾತಾವರಣ ಬಿಗಿಯಾಗಿಬಿಟ್ಟಿದೆ ಸರ್. ಅದು ಎಲ್ಲೇ ಒಂದು ಕಡೆ ಪಾಲಕರು ಎಡುತ್ತಿದ್ದಾರಾ ಅಂಥೇಳಿ ಅಂತ ಅನಿಸ್ತೈತಿ ಸರ್. ಮತ್ತು ಇವು ವಾತಾವರಣ ಕೂಡ ಹಂಗಾಗಿತ್ತು ಸರ್. ಈ ಊರಿಗೆ ಊರು ಅಂತೇಳಿ ಮೊದಲು ನಾವು ನೀವು ಸಣ್ಣರಿದ್ದ ಗೆಳೆತನ ಹೆಂಗಿತ್ತು ಅಂತಂದ್ರೆ, ನಮ್ಮ ಮನೆಯಾಗ ನೀವು ಉಣ್ಣೋದು, ನಿಮ್ಮ ಮನೆ ನಾವು ಉಣ್ಣೋದು, ಮತ್ತು ಜೊತೆಗೆ ನಾವೆಲ್ಲ ಅಲ್ಲೇ ಇರ್ತಿದ್ವಿ ಸರ್. ನಾವು ಮತ್ತೊಂದು ಇರಲಿಲ್ಲ. ಇವತ್ತೆಲ್ಲ ವ್ಯಸನಗಳು ಭಾಳ ಆಗ್ಬಿಟ್ಟವು. ಪೆದ್ದ ಎದ್ದ ತಕ್ಷಣ ಮಕ್ಕಳು ಗುಟ್ಕ ಹಾಕೋದು, ಮತ್ತೊಳ್ಳಿ ಮದ್ಯಪಾನ ಮಾಡ್ತಕ್ಕಂಥದ್ದು, ಮತ್ತೊಂದು ಮುಗ್ದೊಂದು, ಇವೆಲ್ಲವುಗಳು ಬೆಳೆದ್ಬಿಟ್ಟು ಮಕ್ಕಳು ಹೆಚ್ಚಾಗಿ ಈ ತಂದೆ ತಾಯಿಗಳಿಗಿಂತನೂ ಇದು ಈ ಕಡೆನೇ ಬಂದ್ಬಿಟ್ಟಾರೆ ಸರ್. ಹೊರಗಡೆನ ಎಲ್ಲಿ ಬರೀ ಹಾಸ್ಟೆಲ್ ಇವತ್ತೆಲ್ಲ ನೋಡ್ತಿರಲ್ರಿ ಸರ್. ಮಗು ಸ್ವಲ್ಪ ಬುದ್ಧಿ ಬಂತಂದ್ರೆ ಹಾಸ್ಟೆಲ್ನಾಗಿರ್ತಾನ್ರಿ, ಅವನಿಗೆ ಮಾನವೀಯ ಸಂಬಂಧಗಳು ತೋಚಂಗೆ ಇಲ್ಲ. ಅವನಿಗೆ ಅಜ್ಜ ಯಾರು, ಅಮ್ಮ ಯಾರು, ದೊಡ್ಡಪ್ಪ ಯಾರು, ಚಿಕ್ಕಮ್ಮ ಯಾರು ಬರಂಗೆ ಇಲ್ಲಲ್ರಿ. ಗೊತ್ತಾಗೋದಲ್ಲ ನಮ್ಮನ್ನು. ನಮ್ಗೆ ಅನ್ಸುತ್ತೆ ನನ್ನ ಮಗ ಅಲ್ಲದಾನ, ನನ್ನ ಮಗ ಬೆಂಗಳೂರಾಗದಾನ, ಮೈಸೂರಾಗದಾನ ಅಂತ. ಅವನಿಗೆ ನಮ್ಮ ತಾಯಿ ತಂಗಿ ಯಾರು ಗೊತ್ತಿಲ್ಲ, ಮಕ್ಕಳು ಯಾರು ಗೊತ್ತಿರಂಗ ಹೋಗ್ತಾ ಹೋಗ್ತಾ ಹೋಗ್ಬಿಡ್ತಾರೆ, ಇವ್ರು ಉಳ್ಕೊಂಡ್ರೆ ಇಲ್ಲಿ ಉಳ್ಕೊಂಡ್ಬಿಡ್ತಾರೆ ಸರ್. ಹೌದಿಲ್ಲ ಸರ್?
0: ನಿಜ ಸ್ನೇಹಿತರೆ, ಇದು ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ಅತಿಥಿ ಚಿಕ್ಕೋಡಿ ಪ್ರಾಥಮಿಕ ಶಾಲೆ ಶಿಕ್ಷಕರು ಹಾಗೂ ಸಾಹಿತ್ಯ ಕವಿ ಆದ ಶಿವರಾಜ್ ಅರಳಿಯವರು. ಕಾರ್ಯಕ್ರಮದಲ್ಲಿ ಬಹಳ ಉತ್ತಮವಾಗಿ ತಿಳಿಸಿದ್ರಿ ನೀವು. ಓದೋದ್ರ ಬಗ್ಗೆ ನಾವು ಮಾತನಾಡ್ತೀವಿ. ತಮ್ಮ ಈಗ ಕರೆಂಟ್ ರೀಡ್ ಅಂತ ಏನು ಹೇಳ್ತಾರೆ, ಆ್ಯಂಡ್ ಯಾವೆಲ್ಲ ಪುಸ್ತಕ ನೀವು ಈಗ ಕರೆಂಟ್ಲಿ ಓದ್ತಾ ಇದ್ದೀರಾ, ಅದ್ರ ಬಗ್ಗೆ ತಿಳಿಸಿ.
1: ಸರ್, ನಾನು ಬೇಂದ್ರೆಯವರ ಪುಸ್ತಕಗಳನ್ನು ಓದಿದ್ದೀನಿ ಸರ್. ವಿಶೇಷವಾಗಿ ನಾನು ಕವಿತೆಗಳನ್ನು ಪದ್ಯಗಳನ್ನು ಓದ್ತೀನಿ ಸರ್. ನಾನು ನನ್ನ ಸಾಹಿತ್ಯದಲ್ಲಿ ವಿಶೇಷವಾಗಿ ಸಾಹಿತ್ಯದ ಪ್ರಕಾರಗಳಲ್ಲಿ ಕಾವ್ಯ ನನ್ನನ್ನು ಕಾಡದಷ್ಟು ಯಾವುದೋ ಕಾಡಿಲ್ಲ. ಕಾವ್ಯ ನನ್ನ ಮೇಲೆ, ನನಗೆ ಕಾವ್ಯದ ಮೇಲೆ ಬಹಳ ಪ್ರೀತಿ ಸರ್. ನನಗೆ ಕವಿತೆಗಳನ್ನು ಬರೆಯೋದು ಭಾಳ. ಹಾಗಾಗಿ ಬೇಂದ್ರೆಯವರ ಕವಿತೆಗಳನ್ನು ಓದ್ಕೊಂಡಿದ್ದೀನಿ ಸರ್ ನಾನು, ಮತ್ತು ಕಣಿವೆಯವರ ಕವಿತೆಗಳನ್ನು, ಕುವೆಂಪು ಅವರ ಕವಿತೆಗಳನ್ನು ಓದಿದ್ದೀನಿ. ಇದನ್ನು ಬಿಟ್ಟರೆ ಸರ್ ಸಮಕಾಲೀನ ಬಹುತೇಕ ಕವಿಗಳು, ಉದಾಹರಣೆ ನಾವು ಹೇಳ್ತಾ ಅಂದರೆ ಮತ್ತು ಅವರು ಇವರು ಹೆಸರು ಹೇಳಿದರು ಅಂತೇಳಿ ಅನ್ಕೊಂತಾರೆ. ನಾನು ವೀರಣ್ಣ ಮಡ್ವಾಳ ಅವ್ರದ್ದು, ಆರಿಫ್ ರಾಜಾ ಅವ್ರದ್ದು, ಮತ್ತು ಹೊಳ್ಳಿ ನಮ್ಮ ಚನ್ನಪ್ಪ ಅಂಗಡಿ ಸರ್ ಅವ್ರದ್ದು, ಶಂಕರ್ ಶಿಮೊಗ್ಗಿ ಅವ್ರದ್ದು, ಅದಾದಮೇಲೆ ನಾವು ನಮ್ಮ ವಿಕಾಸ್ ಹೊಸ್ಮನೆ ಅವ್ರದ್ದು ಒಂದು ಮನೆ ಒಂದು ಪುಸ್ತಕ ಬಂದು ಸರ್ ವೀತರಾಗ ಅಂತೇಳಿ ಅವ್ರದ್ದು, ಮತ್ತು ಭಾಳಷ್ಟು ಕವಿಗಳು ಸರ್ ಹಿಂಗೆ ಹೇಳ್ತಾ ಹೇಳ್ತಾ ಹೋದಾಗ ಪಟ್ಟಿಗಳು ಭಾಳ ಬರ್ತವೆ ಸರ್. ವಿಶೇಷವಾಗಿ
0: ಈಗ ಕವಿ ಬಗ್ಗೆ ಮಾತನಾಡೋಣ, ತಾವು ಕೂಡ ಕವಿ, ಇದರಲ್ಲಿ ಆಸಕ್ತಿ ಹೇಗೆ ಬಂತು?
1: ಅದೇ ಸರ್, ಈಗ ನಾ ಹೇಳಿದ್ದಲ್ಲ ಸರ್, ಈಗ ಕವಿ ಆಗಲಿಕ್ಕೆ ಒಂದು ಹೆಂಗಂದರೆ ಒಂದು ನೋವು ಸರ್, ಸಂಕಟ. ಈಗ ನಾವು ಖುಷಿಯಿಂದ ಕವಿ ಅಕ್ಕವಿ ಅಂತಂದ್ರೆ ಅದು ಕಡಿಮೆ ಸರ್. ಅದು
0: ಯಾಕೆ
1: ಅಂದರೆ ಈ ಖುಷಿ ಇದ್ದಾಗ ಸರ್ ಕೆಲವೊಂದಿಷ್ಟು ಸಾಧನೆಗಳಿಗೆ ಹಿನ್ನಡೆ ಆಗತ್ತೆ ಏನೋ ಅಂತ ನನಗೆ ಅನಿಸ್ತದೆ ಸರ್. ಒಂದು ಏನಾದರೂ ಒಂದು ಕೊರತೆ ಇರ್ಬೇಕು ಸರ್ ನಮ್ಮಲ್ಲಿ. ಕೊರತೆ ಇದ್ದಾಗ ತುಡಿತ ಜಾಸ್ತಿ ಆಕ ಸರ್ ನಮ್ಮಲ್ಲಿ.
0: ನಿಜ,
1: ಕೊರತೆ ಇದ್ದಾಗ ತುಡಿತ ಜಾಸ್ತಿ ಆಕತಿ. ಅಥವಾ ನಮ್ಮಲ್ಲೇ ಕೆಲವೊಂದಿಷ್ಟು ಸಮಸ್ಯೆಗಳಿದ್ದಾಗ ಆ ಸಮಸ್ಯೆಗಳು ಬರವಣಿಗೆ ರೂಪದಲ್ಲಿ ಹೊರಗೆ ಬರ್ತವೆ. ಹಾಗಾಗಿ ನಾನು ಏನು ಮಾಡಿದ್ದೀನಿ ಸರ್, ನನ್ನಲ್ಲಿರ್ತಕ್ಕಂಥ ನೋವು, ಸಂಕಟ, ಕಸಿವಿಸಿ, ತಳಮಳ, ಅಥವಾ ನನ್ನ ಊರಿನಲ್ಲಿ ಅಥವಾ ನನ್ನ ಸುತ್ತಮುತ್ತಲಿನಲ್ಲಿ ಏನೋ ಅವರು ನೋವಿಲ್ದರು ನೋವನ್ನು ಪಡ್ತಾರಲ್ಲ ಸರ್, ಅವರಿಗೆ ಕಿವಿ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಕವಿತೆಯನ್ನು ಆಯ್ಕೆ ಮಾಡಿಕೊಂಡು ಅದರ ಮೂಲಕ ನಾನು ಅವರ ಪ್ರತಿನಿಧಿಯಾದಕ್ಕೆ ಬಹುತೇಕ ಕವಿತೆಗಳನ್ನು ಬರೆದಿದ್ದೀನಿ ಸರ್. ನಾನು ನೋವು, ಸಂಕಟ, ಹೀಗೆ
0: ಎರಡು ಪುಸ್ತಕದ ಬಗ್ಗೆ ತಾವು ಹೇಳಿದ್ರಿ. ಈಗ ಪೈಪ್ಲೈನ್ನಲ್ಲಿರೋ ಪುಸ್ತಕದ ಬಗ್ಗೆನೂ ತಿಳಿಸಿ ಸ್ವಲ್ಪ ಸಮರಿ.
1: ಇದು ಕಣ್ಣಬಾನಲ್ಲಿ ಬೆಂಕಿಯ ಚಿತ್ರ ಅಂತೇಳಿ, ಸಂಪೂರ್ಣವಾಗಿ ಬಂಡಾಯದ ಕವಿತೆಗಳು.

0: ಗೌರವಿಸಿ ನನ್ನ ಪ್ರತಿಭೆಯನ್ನು ಗುರುತಿಸಿ ಅಪ್ಪಿ ಒಪ್ಪಿ ಇವತ್ತು ನನ್ನ ಮುನ್ನಡೆಸ್ತಕ್ಕಂಥವ್ರು. ನನ್ನ ತಾಯಿ ಅಂತ ಹೇಳಿದ್ರೆ ನಾನು ತಪ್ಪಾಗಲಿಕ್ಕೆ ಡಾಕ್ಟರ್ ಮೈತ್ರಿಣಿ ಗದಿಗೆ ಕೊಡ್ರು ಅಂತೇಳಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪ್ರಸ್ತುತ ಸದಸ್ಯರು ಅವರು.
1: ಉತ್ತಮ ಸರ್. ಕವಿತೆ ಅಂತ ಹೇಳಿದ ತಕ್ಷಣ ಅಫ್ಕೋರ್ಸ್ ನೀವು ಕವಿ, ಆಚೆ ನಮ್ಮ ಕೇಳುಗರಿಗೂ ಒಂದು ಆಸೆ ಇದ್ದೇ ಇರುತ್ತೆ. ಇಲ್ಲಿ ನಮ್ಮ ಈ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮದಲ್ಲಿ ಯಾವುದು ಕವಿತೆ ನೀವು ಹೇಳಲಿಕ್ಕೆ ಇಷ್ಟಪಡ್ತೀರಾ, ನಮಗೂ ಕೇಳಬೇಕು ಅನ್ನೋ ಆಸಕ್ತಿ? ನಿಮ್ಮ ಕಡೆ ಮೈಕ್ ಇದೆ, ನೀವು ಹೇಳ್ಬೋದು.
0: ಒಂದು ಎರಡು ಮೂರು ಕವಿತೆಗಳನ್ನು ಓದ್ಬಿಡ್ತೀನಿ ಸರ್ ನಾನು.
1: ಖಂಡಿತ.
0: ಮೊದಲು ಒಂದು ವಿರಹದ ಕವಿತೆಯನ್ನು ಸರ್, ಪ್ರೇಮದ ವಿರಹದ ಕವಿತೆ. ಒಂದು ಮೊನ್ನೆ ಬರ್ತಿದ್ದೆ ಸರ್ ಅದನ್ನು, ಆ ಕವಿತೆಯನ್ನು ನಾನು ಓದ್ತೀನಿ ಸರ್. ಈಗ ಸ್ವಲ್ಪ ಇವತ್ತಿನ ಒಂದು ಜನ್ರೇಷನ್ಗೆ ಈ ಪ್ರೇಮದ ಕವಿತೆಗಳು ವಿರಹದ ಕವಿತೆಗಳು ಗೆದ್ದಷ್ಟು ನಮ್ಮ ಬಂಡಾಯದ ಕವಿತೆಗಳು ಗೆಲ್ಲಲ್ಲ ಸರ್.
1: ನಿಜ.
0: ಏನೋ ಬರದಾರ ಮರಯ್ಯ ಅವರು ಅಂತ ಹೇಳಿ ಅಂತಾರೆ ಸರ್, ಆ ಒಂದು ಕವಿತೆಯನ್ನು ಓದ್ತೇನೆ ಸರ್ ನಾನೀಗ. ನನ್ನ ಕಣ್ಣ ಬಾನಲ್ಲಿ ಬೆಂಕಿಯ ಚಿತ್ರದ ಹೊಸ ಸಂಕಲನದ ಒಂದು ಕವಿತೆ, ನೆನಪಿಡು ಗೆಳತಿ ಅಂತ. ಕವಿತೆಯ ಶೀರ್ಷಿಕೆ ನೆನಪಿಡು ಗೆಳತಿ. ನನ್ನ ಬದುಕಿನ ಹಾದಿಯಲ್ಲಿ ಅಪರಿಚಿತಳಂತೆ ಬಂದ ನೀನು ಒಂದಷ್ಟು ನೆನಪುಗಳಿಗೆ ಜೀವಂತಿಕೆ ಕೊಟ್ಟು ಹೋದೆ. ನಿನ್ನ ಮುಗುಳ್ನಗೆ, ಕಣ್ಣಲ್ಲಿ ಮೊಳೆತ ಒಲವು, ಶ್ವಾಸದುದ್ದಕ್ಕೂ ಹರಿದ ಕಾಳಜಿ, ಎಲ್ಲವೂ ಅನೂಹ್ಯ ನೆನಪುಗಳು. ದಯವಿಟ್ಟು ಕೇಳಿಸಿಕೊ, ನೀನು ನನ್ನ ಆಲೋಚನೆಯ ಬಿಂಬ, ಕಲ್ಪನೆಯಲ್ಲಿನ ಪತಂಗ, ನನ್ನ ಎದೆಯ ಪ್ರತಿ ಮಿಡಿತ, ಎಲ್ಲಕ್ಕೂ ಮಿಗಿಲಾಗಿ ನೀನೇ ಎಲ್ಲವು. ನೀನು ದೂರವಿರಬಹುದು, ಕಣ್ಣಳೆತಿಗೂ ಸಿಗದ ಎಳೆಯಂತೆ, ಆದರೆ ಮನಕ್ಕೆ ತೀರಾ ಹತ್ತಿರ, ಕಣ್ಣ ಕಾಡಿಗೆಯ ಅಂತರದಷ್ಟು. ನೆನಪಿಟ್ಟುಕೋ ಗೆಳತಿ, ನನ್ನದು ಬಾಗಿಲಿಲ್ಲದ ಎದೆ, ಸದಾ ತೆರೆದಿರುತ್ತದೆ ನಿನ್ನ ಪುಟ್ಟ ಹೂ ನಗುವಿಗಾಗಿ. ಚೂರು ತಿರುಗಿ ಕ್ಷಣ ಹೊತ್ತು ಪ್ರೇಮದ ಪಿಸುಗಾನ ಮೊಳಗಿಸಿಬಿಡು, ಇಲ್ಲದಿದ್ದರೆ ಬಣ್ಣ ಬಣ್ಣದ ಆಸೆಗಳು ಕನಸುಗಳಾಗಿ ಉಳಿದು ಬಿಡುತ್ತವೆ, ಮತ್ತೆ ನೋವುಂಡ ಕಂಗಳದೆಯಲ್ಲಿ ನೆತ್ತರದ ಚಿತ್ರ ಬಿಡಿಸುತ್ತವೆ ಅಂತ. ಇದು ಸ್ವಲ್ಪ ವಿರಹದ ಕವಿತೆ ಸರ್. ಇನ್ನೊಂದು ಕವಿತೆ ನೀವು ಅನುಮತಿಸಿದರೆ ಇನ್ನೊಂದು ಕವಿತೆ.
1: ಖಂಡಿತ ಖಂಡಿತ. ಅದರಾಗೇನಿದೆ,
0: ಒಂದು ಒಂದು ವಚನ ಬರೆದಿದ್ದೆ ಸರ್ ನಾನು.
1: ಖಂಡಿತ.
0: ಈಗ ಆಧುನಿಕ ವಚನಗಳು ಅಂತ ಏನು ಹೇಳಿ ಕರಿತೇವಲ್ಲ ಸರ್ ಅವನ್ನ, ಆ ವಚನ ಬರೆದೆ. ಒಂದು ವಚನ ಓದ್ತೇನೆ ಸರ್ ಸ್ವಲ್ಪ, ಅದರಲ್ಲೇ ಸ್ವಲ್ಪ ವಿಭಿನ್ನತೆಯನ್ನು. ವಚನಗಳು ಅಂತೇಳಿ ಸರ್ ಎರಡು ವಚನಗಳು ಬರೆದಿದ್ದೆ. ಮೊದಲ ವಚನ, ಅಯ್ಯ ಮೊಸರಲ್ಲಿ ಕಲ್ಲು ಹುಡುಕುವವರಿಗೆ ನಿನ್ನ ನೆರಳು ಪ್ರಾಪ್ತಿಸುವುದೇನಯ್ಯ, ಅನ್ಯಾಯದ ಹಾದಿಯಲ್ಲಿ ಹೆಜ್ಜಿಸುವವರಿಗೆ ಹಿತವಚನವು ಸ್ತುತಿಸುವುದೇನಯ್ಯ, ಕಾಂಚಾಣದ ಅಫೀಮು ಕುಡಿದವರಿಗೆ ಜೀವಕಾರುಣ್ಯದ ಗಾಳಿ ಸೋಕುವುದೇನಯ್ಯ, ಕೇಳು ಕಣ್ಣಾಲಿಗಳಲ್ಲಿ ಹನಿಯುಜ್ಜಿನುಗುತ್ತಿದೆ, ಇವರು ನಿನ್ನ ಸತ್ಪಾತ್ರಕ್ಕೆ ಸಲ್ಲರೇನಯ್ಯ, ಗುರುವೇ ಸತ್ಪಾತ್ರಕ್ಕೆ ಸಲ್ಲರೇನಯ್ಯ, ಅಯ್ಯ ಕಾಮುಕರ ಕಪ್ಪು ಮರುಭೂಮಿಯಲ್ಲಿ ಸಮತೆಯ ನಾಡು ಕಟ್ಟಬಹುದೇನಯ್ಯ, ಹಸುಗೂಸುಗಳನ್ನು ಹಸಿರೆಲೆಯ ಪರಿಚಿದಂತೆ ತಿಂದು ತೆಗುವ ಪಾಪಿಗಳು ಇಲ್ಲಿ ಹೊರಯ್ಯ, ಉಸಿರೊಡ್ಡಿದವಳು ಹೆಣ್ಣಂಬದ ಮರೆತು ಶ್ವಾನದಂತೆ ನಿತ್ಯ ಜೊಲ್ಲು ಸುರಿಸುವರಯ್ಯ, ಹೇಳು ಹೇಗೆ ಉಸಿರುವುದು ಈ ನೆಲಗರ್ಭದಲ್ಲಿ, ಇವರಿಗೆ ಸ್ವರ್ಗದ ಬಾಗಿಲು ಸಲ್ಲದೇನಯ್ಯ ಗುರುವೇ, ಇವರಿಗೆ ಸ್ವರ್ಗದ ಬಾಗಿಲು ಸಲ್ಲದೇನಯ್ಯ ಗುರುವೇ. ಈ ಎರಡು ವಚನಗಳು ಸರ್. ಇಲ್ಲೊಂದು ಸಂಭಾಷಣೆಯ ಕವಿತೆ ಸರ್ ಅದು. ತಾಯಿಗೆ ಮಗು ಕೇಳತತ್ತಿ, ಕನಸಂದ್ರೇನು ತಾ ಅವ್ವ ಅಂತೇಳಿ. ಕವಿತೆಯ ಶೀರ್ಷಿಕೆ ಕನಸೆಂದರೆ ಅಂತ. ಒಲೆಯ ಉಸಿರಿನ ದನಿಯಲ್ಲಿ ಬಿಕ್ಕುವ ಇರುಳ ನುಂಗಿ ಹಸಿದ ಕರುಳಿಗೆ ರೊಟ್ಟಿ ತಟ್ಟುವ ಅವ್ವನ ಕಣ್ಣಲ್ಲಿ ಬೆಳಕಿನ ಕಿಡಿ ಹೊತ್ತಿದೆ, ಕಿಡಿಯ ಕಂಗಳಲ್ಲಿ ಕನಸು ಕಾಣುತ್ತಿದೆ. ಮಾತಿಗೆ ಮೆಲ್ಲುಸಿರ ಬೆಸೆದು ಅವ್ವನನ್ನು ಕೇಳಿದೆ, ಕನಸೆಂದರೆ ಮುಖ ಮುದ್ದಿಸುವ ಬೆವರಹನಿಗಳನ್ನು ದಿಟ್ಟಿಸಿ ಸೆರಗಿನ ಅಂಚಿನಲ್ಲಿ ಬಚ್ಚಿಟ್ಟು ಸಿಟ್ಟಿನ ಕುದುರೆಯೇರಿ ತಡವರಿಸದೇ ಕನವರಿಸಿದಳು. ಬಾಗಿಲಲ್ಲಿ ಬಿದ್ದ ಅನಾಥ ನಕ್ಷತ್ರಗಳನ್ನು ಆರಿಸಿ ಕತ್ತಲನ್ನು ಕತ್ತರಿಸಿ ನುಂಗಿದ ಹಣತೆಯ ನಾಲಿಗೆಯಲ್ಲಿ ಕಾಪಿಟ್ಟು ಜೋಡಿಸುವುದು, ನಡು ನಡುವೆ ನಗು ಕಸಿದ ಅಳುವಿನ ಅಂಗಳದಲ್ಲಿ ಮಳೆಬಿಲ್ಲಿನ ಚಿತ್ತಾರ ಬಿಡಿಸುವುದು, ಕೊನೆಗೆ ಕಣ್ಣಳತೆಯಲ್ಲಿ ಇಂಗಿ ಹೋದ ನೋವಿನ ಎದೆಯಲ್ಲಿ ನಗುವಿನ ಲಾಲಿ ಹಾಡುವುದು ಅಂತ. ತಾಯಿ ಈ ಬಡತನದಲ್ಲಿ ಬಂದಿರತಕ್ಕಂತಹ ಆ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಮಗು ಕನಸಂದ್ರೆ ಏನು ಅಂತ ಹೇಳ್ತೈತಿ. ಹಾಗಾಗಿ ಅವಳು ರೊಟ್ಟಿ ಮಾಡ್ತಾ ಮಗು ಹೇಳ್ತಾಳೆ, ಕನಸಂದ್ರೆ ಹಿಂಗಪ್ಪ ನಾವೆಲ್ಲ ಕತ್ತಲಾಗದವಿ, ಬೆಳಕು ಬಂದು ನಿಲ್ಲಬೇಕು, ಅದ ನಮ್ಮ ಕನಸು. ನಮ್ಮೇನು ಪ್ರತಿದಿನ ನಮ್ಮ ಕಣ್ಣಲ್ಲಿ ಹನಿಗಳು ಉದುರ್ತವಲ್ಲ, ಆ ಹನಿಗಳಲ್ಲಿ ಪ್ರೀತಿ ಬರಬೇಕು, ಅದು ಕನಸು ಅಂತಕ್ಕಂಥದ್ದು ನನ್ನ ಒಂದು ವಿಚಾರದಲ್ಲಿ. ಭಾವೈಕ್ಯತೆಯ ಒಂದು ಕವಿತೆ, ಹಿಂದೂ ಮತ್ತು ಮುಸ್ಲಿಂ ಅಂತಕ್ಕಂಥದ್ದೊಂದು ಭಾವೈಕ್ಯತೆ ಬೆಸಬೇಕು ಅಂತೇಳಿ. ಕವಿತೆಯ ಶೀರ್ಷಿಕೆ ಅಂದರೆ, ನಾವು ಚಿಕ್ಕವರಿದ್ದಾಗ ಊರಲ್ಲಿ ನಾವು ಅಲ್ಲ ಸಾಬಂದು ಡೋಲಿ ಬರ್ತಿತ್ತು, ರಂಜಾನ್ ಎಲ್ಲ ಆಚರಣೆ ಮಾಡ್ತಿದ್ವಿ ಚಿಕ್ಕವ್ರದ. ಈಗೆಲ್ಲ ಹೋಗೈತೆ ಸರ್, ಅದೆಲ್ಲ ಮಾಡ್ತಾರಂದ್ರೂ ಕೂಡ ಅಷ್ಟು ಭಾವನೆಗಳು ಉಳಿದಿಲ್ಲ, ಅವಾಗೆಲ್ಲ ಹಂಗಿರಲಿಲ್ಲ ಸರ್. ಅದು ಕವಿತೆಯ ಶೀರ್ಷಿಕೆ ಕೇಸರಿ ಮತ್ತು ಹಸಿರು ಅಂತ. ಈಶ್ವರ ಮತ್ತು ಅಲ್ಲ ನನ್ನೂರಿನ ಕಾರುಣ್ಯದ ಕಣ್ಣುಗಳು, ಭಾವೈಕ್ಯತೆಯ ಅನೂಹ್ಯ ಸೆಲೆಯಗಳು, ಮೊಹರಂನ ಹೆಜ್ಜೆ ಕುಣಿತದಲ್ಲಿ ಈಶ್ವರನ ಮಕ್ಕಳ ಅಲಾವಿ ಪದಗಳು ಸಮರಸದ ಪಿಸುಗಾನದಂತೆ ವಸಂತನನ್ನೂ ತಬ್ಬುತ್ತಿದ್ದವು. ಇತ್ತ ಶ್ರಾವಣದ ಭಕ್ತಿಯ ಭಜನೆಯಲ್ಲಿ ಅಲ್ಲ

0: ಆನ ಮಕ್ಕಳು ಸಮತಿಯ ತಾಳ ಹಾಕುತ್ತಿದ್ದರು. ಅಮಾವಾಸ್ಯೆಯ ಹುಗ್ಗಿಯಲ್ಲಿ ಅಧರ್ಮದ ವಾಸನೆ ಇರಲಿಲ್ಲ, ಮಾನವ್ಯತೆಯ ಗಮಲಿತ್ತು. ಪವಿತ್ರ ರಂಜಾನ್ ಚೋಂಗ್ಯಾದಲ್ಲಿ ಜಾತಿಯ ಕಹಿ ಇರಲಿಲ್ಲ, ಪ್ರೀತಿಯ ಸವಿಜೇನಿತ್ತು. ಈಶ್ವರನ ರಥದಲ್ಲಿ ಅಲ್ಲಾನ ಡೋಲಿಯಲ್ಲಿ ಪ್ರತಿರೋಧವಿರಲಿಲ್ಲ, ಬೆಳದಿಂಗಳ ಶಾಂತ ಜೀವ ಪ್ರೀತಿ ಎದ್ದು ಕಾಣುತ್ತಿತ್ತು. ನನ್ನೂರಿನ ಕೇಸರಿ ಮತ್ತು ಹಸಿರು ವರ್ಣದ ಬಣ್ಣಗಳಲ್ಲ, ತಳ್ಳಂಕದ ರೇಖಾಚಿತ್ರಗಳಲ್ಲ, ಬದಲಿಗೆ ನಾಳೆಯ ಕಂಗಳಲ್ಲಿ ಬೆಳಕ ಹೊತ್ತಿಸುವ ಈ ನೆಲದ ಜೀವಂತ ನಕ್ಷತ್ರಗಳು. ನಾವೆಲ್ಲ ಬಾಲ್ಯದ ಇದೇ ತರ ಇದ್ದು ಸರ್, ಎಲ್ಲ ತಾವು ಗಮನಿಸಿರ್ಬೋದಿಲ್ಲ, ನಾವೆಲ್ಲ ಚೊಂಗೆ ಇತ್ತಾರೆ ಅವ್ರ ಮನೆಗೆ ಹೋಗಿ ಊಟ ಮಾಡ್ತಿದ್ವಿ, ಅವರೆಲ್ಲ ಬರ್ತಾರೆ. ನಾ ಹೇಳಿದ್ರೆ ಸರ್ ಆಗಲ್ಲ, ಜನ್ರೇಷನ್ ಗ್ಯಾಪ್, ಜನರಿಗೆ ಭಾಳ ಬುದ್ಧಿ ಬರಬಾರ್ದಂತ, ಬುದ್ಧಿ ಬಂದಂಗ ಕೆಟ್ಕೊಂತ ಹೋಗ್ಬಿಡ್ತಾರೆ ಅವರೆಲ್ಲ. ನಾವೇನು ಸಮಾಜಕ್ಕೆ ಸಂದೇಶ ಕೊಡ್ತೇವೆ ಹೇಳ್ರಿ ಸರ್? ನೋಡೋಣಲ್ಲ,
1: ಈಗ ಟೆಕ್ನಾಲಜಿ ಬಗ್ಗೆ ಮಾತನಾಡೋಣ. ಇತ್ತೀಚಿನ ದಿನಗಳಲ್ಲಿ ಟೆಕ್ನಾಲಜಿ ಹಿಂಗಾಗಿದೆ, ನೀವು ಶಿಕ್ಷಕರು ನಾಳೆ ಏನ್ ಪಾಠ ಇದೆ ಅಂತ ಹೇಳಿದ್ರೆ ಸಾಕು, ಆ ವಿದ್ಯಾರ್ಥಿನಿಯರು ಟೆಕ್ನಾಲಜಿ ಬಳಕೆ ಮಾಡಿ ಅಥವಾ ಇಂಟರ್ನೆಟ್ ಅನ್ನೋದನ್ನ ಯೂಸ್ ಮಾಡಿ ಅವ್ರು ಪ್ರಿಪೇರ್ ಆಗಿ ಬರ್ತಾರೆ, ಅದು ಉತ್ತಮ, ತಪ್ಪಿಲ್ಲ. ಆದರೆ ಆ ಕಾರಣದಿಂದ ಮರ್ಯಾದೆ ಶಿಕ್ಷಕರ ಮೇಲೆ ಕಮ್ಮಿ ಆಗ್ತಾ ಬರ್ತಾ ಇದೆ, ನಾನು ನೋಡ್ತಾ ಇದ್ದೇನೆ ಬಹಳಷ್ಟು ಕಡೆ. ಟೆಕ್ನಾಲಜಿ ಪಾತ್ರ ತಿಳಿಸಿ ಇತ್ತೀಚಿನ ದಿನಗಳಲ್ಲಿ, ಅದು ಒಂದು ನೆಸೆಸರಿ ಈವಿಲ್ ಆಗಿಬಿಟ್ಟಿದೆ ಎಲ್ಲ ಕಡೆ.
0: ಈಗ ನೀವು ಹೇಳಿದ್ರಿ ಅಲ್ರಿ ಸರ, ಈಗ ಮಕ್ಕಳ ಕೈ ಫೋನ್ ಇರೋದ್ರಿಂದ ಸರ, ಅದು ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಬಿಟ್ರೆ ಪಾಠ ಬಂದ್ಬಿಡ್ತದ್ರಿ. ಮಗು ಮನ್ಯಾಗ ಪಾಠ ಓದ್ಕೊಂಡು ಶಾಲೆ ಬಂದ್ಬಿಡ್ತದೆ. ಗೊತ್ತಿಲ್ಲದ ಭಾವನೆಯೊಳಗೆ ಹೊಸದೊಂದು ವಿಚಾರವನ್ನು ಮೂಡ್ಸೋಕೆ ಹೆಂಗೆ ಸಾಧ್ಯ? ಅದು ಗೊತ್ತಾಗ್ಬಿಟ್ಟೆ ಸರ್ ಅವ್ರಿಗೀಗ. ನಾ ಏನಾರು ಒಂದು ಕತೆ ಹೇಳೋಕಂದ್ರೆ ಕೇಳಂಗೆಲ್ಲ ಮಕ್ಕಳವರು. ನೋಡಿ ಸರ, ನಾವು ನೀವು ಚಿಕ್ಕವರದ್ದ ಕಲೆ ಹೊತ್ತಿನಾಗ ಒಂದು ಪುಸ್ತಕ ಒಂದೇ ಇರ್ತಿತ್ತು, ಶಿಕ್ಷಕರು ಏನು ಹೇಳ್ತಾರೆ ಅದ ಕರೆ ನಮಗೆ,
1: ಕರೆ ನಮಗೆ
0: ಹೊಳ್ಳಿ ಅವ್ರು ಬಂದು ಕೊಟ್ಟಿನ ಮೇಲೆ ಹೋಮ್ವರ್ಕ್ ಏನು ಮಾಡ್ತೀವೋ ಅದ ಕರೆ. ಇವತ್ತು ಹಂಗಲ್ಲ, ಇವತ್ತು ನಾಳೆ ಹೇಳ್ತಕ್ಕಂಥ ಪಾಠ ಇವತ್ತು ಮಕ್ಕಳು ಕೇಳಿಬಿಡ್ತಾರೆ, ಅವರಲ್ಲಿ ಅಸಡ್ಡೆ ಭಾವನೆ ಬಂದ್ಬಿಡ್ತೈತ್ರಿ ಸರ್. ಅಲ್ಲಿ ನಾವು ಒಂದು 45 ನಿಮಿಷ ಬೀಡ್ ತಗೊಂಡು ಮಕ್ಕಳಿಗೆ ಹೇಳ್ಬೇಕಂದ್ರೆ ಆ ಮಕ್ಕಳು ಆಸಕ್ತಿಯಿಂದ ಕೇಳಂಗಿಲ್ಲ, ಹೊಸದೊಂದು ವಿಚಾರಗಳನ್ನು ಏನೋ ಸರ್ ಹೇಳ್ತಾರಂತ ಕೇಳಂಗಿಲ್ಲ, ಅದನ್ನ ಆಲ್ರೆಡಿ ಓದ್ಬಿಟ್ಟೆನೆ ನಾನು, ನಾ ಮಾಡಿಬಿಟ್ಟೆನೆ ನಾನು ಅನ್ನೋದು. ಹಾಗಾಗಿ ಟೆಕ್ನಾಲಜಿ ಸರ್ ಅದೀಗ 1ನೇ ತರಗತಿಯಿಂದ 10ನೇ ತರಗತಿ ಮಟ್ಟ ಸರ್ ಅದು ಸ್ವಲ್ಪ ಅದು ಎಲ್ಲೋ ಒಂದು ಕಡೆ ಶಿಕ್ಷಣ ವ್ಯವಸ್ಥೆಯನ್ನು ಅಷ್ಟು ಪರಿಣಾಮಕಾರಿ ಮಾಡುವಲ್ದು ಅಂತ ಅನಿಸುತ್ತೆ. ನಂತರ ಬೇಕು ಸರ್ PUC, ಈ ಮೆಡಿಕಲ್ಲು, ಇಂಜಿನಿಯರಿಂಗ್ ಎಲ್ಲ ಬೇಕು. ಮತ್ತು ಅವತ್ತು ಅಲ್ಲಿ ಆ ಟೈಮ್ನಾಗ ಅಲ್ಲೇ ಪ್ರೊಫೆಸರ್ಸು ಮತ್ತು ಮಕ್ಕಳು ಕೂಡ ಅಲ್ಲಿ ಬದಲಾವಣೆ ಇರ್ತದೆ ಸರ್, ಅದು ಬೇಕು. ಆದರೆ ಈ ಇನಿಷಿಯಲ್ ಸ್ಟೇಜ್ನಾಗ ಅದು ಬಂದಿರೋದ್ರಿಂದ ಎಲ್ಲೋ ಒಂದು ಕಡೆ ಅಷ್ಟು ಎಫೆಕ್ಟಿವ್ ಅನಿಸುವಲ್ದು ಅಂತ ನನ್ನ ಭಾವನೆ ಸರ್ ಅದು.
1: ಸ್ನೇಹಿತರೆ, ಇದಾಗಿತ್ತು ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ಅತಿಥಿ ಪ್ರಾಥಮಿಕ ಶಾಲೆ ಚಿಕ್ಕೋಡಿಯ ಶಿಕ್ಷಕರು ಶಿವರಾಜ್ ಅರಳಿಯವರು, ಹಾಗೂ ಇವರು ಸಾಹಿತಿ ಹ್ಯಾಂಡ್ ಕವಿ ಕೂಡ. ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿದ್ರಿ, ತಮ್ಮ ಬಹುಮೂಲ್ಯ ಸಮಯ ಕೊಟ್ಟಿರಿ. ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ, ಕೊನೆಯದಾಗಿ ಕೇಳುಗರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ತಾವು?
0: ನಾನು ಕೊನೆಯದಾಗಿ ಮೊದಲು ಈ KLE ಸಂಸ್ಥೆಯ ವೇಣುಧ್ವನಿ ಭಾನುಲಿ ಕೇಂದ್ರಕ್ಕೆ ಯಾವಾಗಲೂ ನಾನು ಚಿರಋಣಿ ಸರ್. ಒಂದು ಫೋನ್ ಕರೆಯ ಮೂಲಕ ಸರ್ ಮತ್ತು ತಾವೆಲ್ಲ ನನಗೆ ಪ್ರೀತಿಯಿಂದ ಒಂದು ಒಳ್ಳೆಯ ಗೌರವವನ್ನು ಕೊಟ್ಟು ನನ್ನಿಂದ ಕೆಲವೊಂದಿಷ್ಟು ವಿಚಾರಗಳನ್ನು ಹೊರ ಜಗತ್ತಿಗೆ ನೀವು ಕೇಳಿಸಿದಿರಿ, ಹಾಗಾಗಿ ನಾನು ಯಾವಾಗಲೂ ನಿಮಗೆ ಚಿರಋಣಿ ಆಗಿರ್ತೇನೆ. ಜೊತೆಗೆ ಯುವ ಪೀಳಿಗೆಗೆ ನಾನು ಭಾಳ ಹಂಬಲ್ಲಾಗಿ ಹೇಳ್ತಕ್ಕಂಥದ್ದು ಏನಾದರೂ ಸರ್, ಈಗ ನಾವು ಹೆಚ್ಚು ಓದಬೇಕು, ಸಂಸ್ಕಾರವನ್ನು ಕಲಿಬೇಕು. ಸಂಸ್ಕಾರಯುತ ಮತ್ತು ಮೌಲ್ಯಯುತ ಶಿಕ್ಷಣ ಕಾಣೆಯಾಗ್ತಕ್ಕಂಥ ಇವತ್ತಿನ ದಿನಮಾನದಲ್ಲಿ ನಾವು ಮೌಲ್ಯಯುತ ಶಿಕ್ಷಣದ ಕಡೆ ಗಮನವನ್ನು ಕೊಡಬೇಕು, ಹಿರಿಕಿರಿಯರನ್ನು ಗೌರವದಿಂದ ಕಾಣಬೇಕು, ಮತ್ತು ಹೆಚ್ಚಿಗೆ ನಾವು ಓದ್ತಾ ಹೋಗಬೇಕು ಅಂತಕ್ಕಂಥದ್ದು, ಮತ್ತು ವ್ಯಸನಿಗಳಾಗಬಾಡ್ರಿ ಅಂತಕ್ಕಂಥದ್ದು ಸರ್ ನಂದು ಭಾಳಷ್ಟು ಭಾಳ ಕೈಮುಗು ಕೇಳ್ತಕ್ಕಂಥದ್ದು. ಅಂತರಾಳದ ನೋವು ಏನಂದರೆ ವ್ಯಸನಿಗಳಾಗಬಾಡ್ರಿ ಅಂತಕ್ಕಂಥದ್ದು. ತಾಯಿ ತಂದೆ ನಮ್ಮನ್ನು ಭಾಳ ಕಷ್ಟಪಟ್ಟು ಬೆಳೆಸಿರ್ತಾರೆ ಸರ್, ಅವ್ರ ಕೊನೆ ಹಂತದೊಳಗೆ ಅವ್ರ ಕಣ್ಣೀರಾಗಿ ಉಳಿಬಾರ್ದು ಸರ್, ಅವರ ಕಣ್ಣಿನಲ್ಲಿ ಸ್ವಲ್ಪ ಬೆಳಕು ಬರಲಿ ಅಂತಕ್ಕಂಥದ್ದು ನನ್ನೊಂದು ಭಾವನೆ ಸರ್.
1: ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ, ಹಾಗೂ ನಮಸ್ಕಾರ ಸರ್.
0: ತಮಗೂ ಕೂಡ ಧನ್ಯವಾದಗಳು ಸರ್.
1: ಸ್ನೇಹಿತರೆ, ಇದಾಗಿತ್ತು ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
2: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
1: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
2: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
1: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ. ಗೀತ ಸಂಗಮ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮ್ಮ ಇಂದಿನ ಗೀತ ಸಂಗಮ ಕಾರ್ಯಕ್ರಮದ ಮೊದಲ ಗೀತೆ ಚಿನ್ನದ ಮಲ್ಲಿಗೆ ಹೂವೆ ಬಿಡು ನೀ ಬಿಂಕವ ಚಲುವೆ. ಈ ಒಂದು ಗೀತೆಗೆ ಧ್ವನಿಯಾಗಿದ್ದಾರೆ ಶಾಂತಾ ಆಚಾರ್ಯ ಮತ್ತು ವಿಶ್ವ ದೇಸಾಯಿಯವರು.

ಗೀತ ಸಂಗಮ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ಕೇಳಿ ನಗು ನಗುತ್ತಾ ನೀ ಬರುವೆ, ನಗುವಿನಲೇ ಮನಸೆಳೆವೆ. ಈ ಒಂದು ಗೀತೆಗೆ ಧ್ವನಿಯಾಗಿದ್ದಾರೆ ಶಾಂತಾ ಆಚಾರ್ಯ ಮತ್ತು ಮಹೇಶ್ ಕುಲಕರ್ಣಿಯವರು.

ಗೀತ ಸಂಗಮ ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೆಯಲ್ಲಿ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ ತನನಂ ತನನಂ ಮನಸ್ಸು ಮಿಡಿಯುತ್ತಿದೆ. ಈ ಒಂದು ಗೀತೆಗೆ ಧ್ವನಿಯಾಗಿದ್ದಾರೆ ಶಾಂತಾ ಆಚಾರ್ಯ ಮತ್ತು ವಿಶ್ವ ದೇಸಾಯಿಯವರು.

ಈಗ ಕೇಳಿ ಸದಾ ಕಣ್ಣಲ್ಲಿ ಪ್ರಣಯದ ಕವಿತೆ ಹಾಡುವೆ. ಈ ಒಂದು ಗೀತೆಗೆ ಧ್ವನಿಯಾಗಿದ್ದಾರೆ ಶ್ರುತಿ ಕಾಮತ್ ಹಾಗೂ ಮಹೇಶ್ ಕುಲಕರ್ಣಿಯವರು.

ಗೀತ ಸಂಗಮ ಕಾರ್ಯಕ್ರಮದ ಮುಂದಿನ ಗೀತೆ ಹಾಲು ಜೇನು ಒಂದಾದ ಹಾಗೆ ನನ್ನ ನಿನ್ನ ಜೀವನ. ಈ ಒಂದು ಗೀತೆಯನ್ನ ಕೇಳಿ ವಿಶ್ವ ದೇಸಾಯಿ ಅವರ ಧ್ವನಿಯಲ್ಲಿ

ಸಂಗೀತ ಸಂಗಮ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಈಗ ಕೇಳಿ, ಎಂದೆಂದೂ ನಿನ್ನನ್ನು ಮರೆತು ಬದುಕಿರಲಾರೆ ಈ ಒಂದು ಗೀತೆಗೆ ಧ್ವನಿಯಾಗಿದ್ದಾರೆ ಶ್ರುತಿ ಕಾಮತ್ ಹಾಗೂ ವಿಶ್ವದೇಸಾಯಿಯವರು.

ಗೀತ ಸಂಗಮ ಕಾರ್ಯಕ್ರಮದಲ್ಲಿ ಈಗ ಕೇಳಿ, ನೀನೆಲ್ಲೋ ನಾನಲ್ಲೇ ಈ ಜೀವ ನಿನ್ನಲ್ಲೇ. ಈ ಒಂದು ಗೀತೆಗೆ ಧ್ವನಿಯಾಗಿದ್ದಾರೆ ಶ್ರುತಿ ಕಾಮತ್ ಹಾಗೂ ಮಹೇಶ್ ಕುಲಕರ್ಣಿಯವರು.

0: ಪ್ರಸಾರವಾಯಿತು ಗೀತ ಸಂಗಮ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಕಲಾವಿದರು ಶಾಂತಾ ಆಚಾರ್ಯ, ವಿಶ್ವ ದೇಸಾಯಿ, ಮಹೇಶ್ ಕುಲಕರ್ಣಿ, ಶ್ರುತಿ ಕಾಮತ್. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
2: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
2: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ವಿಶ್ವಾಮಿತ್ರ ಆನಂದ ರೂಪಂ ಅಮೃತಂ ರಸಂ ಎನ್ನುವ ಮಂತ್ರವನ್ನು ಬೋಧನೆ ಮಾಡಿದ ಹಾಗೆ ಇಲ್ಲಿದೆ. ಪ್ರಕೃತಿಯ ಆರಾಧನೆಯ ಪರಮನಾರಾಧನೆಯೂ ಅನ್ನೋದು ಕುವೆಂಪುವರ ಇನ್ನೊಂದು ಮಾತು. ಈ ಮಂತ್ರವನ್ನು ಕೇಳಿ ರಾಮಲಕ್ಷ್ಮಣರ ಹೃದಯಗಳಲ್ಲಿ ಭಾವನೆ ಉಜ್ವಲವಾಗಿ ಹೊಳೆಯಿತು. ಪ್ರಕೃತಿಯ ಬಗೆಗಿನ ಅವರ ಪ್ರೀತಿ ಉಕ್ಕಿ ಬಂತು. ಪ್ರಕೃತಿಯ ಒಂದು ಭಾಗವಾಗಿರುವಂತಹ ಸೂರ್ಯನಿಗೆ ಅವರು ಮನಃಪೂರ್ವಕವಾಗಿ ಅರ್ಘ್ಯವನ್ನು ಕೊಟ್ಟರು, ಗಾಯತ್ರಿ ಮಂತ್ರವನ್ನು ಜಪಿಸಿದರು. ಆ ಗಾಯತ್ರಿ ಮಂತ್ರ ಇಡೀ ಪ್ರಕೃತಿಯಲ್ಲಿ ಅನುರಣಿಸಿತು. ಅಂದರೆ ಇಡೀ ಪ್ರಕೃತಿಯೇ ಒಂದು ರೀತಿಯಲ್ಲಿ ಗಾಯತ್ರಿ ಮಂತ್ರವನ್ನು ಜಪಿಸ್ತಾ ಇದೆಯೋ ಏನೋ ಅನ್ನೋ ಹಾಗೆ ಕೇಳಿಸ್ತು.

ಈ ಮೂರು ಕಾಮ್ಯಕಾಶ್ರಮವನ್ನು ಹೊಕ್ಕರು. ಅಲ್ಲಿ ಋಷಿಗಳ ಆತಿಥ್ಯವನ್ನು ಕೈಕೊಂಡರು. ವಿಶ್ವಾಮಿತ್ರ ಮುನಿ ಈ ಹುಡುಗರಿಗೆ ಆತ್ಮೀಯವಾದ ಕಥೆಗಳನ್ನು ಹೇಳಿದರು. ಆ ರಾತ್ರಿ ಕಳೆಯಿತು. ಮಾರನೇ ದಿವಸ ಬೆಳಗ್ಗೆ ಎದ್ದರು, ಗಂಗಾ ನದಿ ತೀರವನ್ನು ಸೇರಿ ದೋಣಿಯಿಂದ ಆ ನದಿಯನ್ನು ದಾಟಿ ಅವರು ಹೊಕ್ಕದ್ದು ಒಂದು ಘೋರ ಅರಣ್ಯವನ್ನು. ಆ ಘೋರ ಅರಣ್ಯವನ್ನು ಹೊಕ್ಕಾಗ ಅಲ್ಲಿ ಜೀರುಣ್ಯಗಳ ದನಿ, ಶಕುನಿಗಳ ದನಿ ಯಾವುದೋ ದುಶ್ಶಕನವನ್ನು ಸೂಚಿಸುವ ಹಾಗೆ ಕೇಳಿಸ್ತು. ಈ ಧ್ವನಿ ಹೇಗಿತ್ತು ಅಂದರೆ ಮೌನ ಎನ್ನುವ ಬಂಡೆಯನ್ನು ಧ್ವನಿ ಎನ್ನುವಂತಹ ಕರಗಸದಿಂದ ಉಜ್ಜಿದ ಹಾಗೆ, ಸೀಳುವುದಕ್ಕೆ ಪ್ರಯತ್ನ ಪಟ್ಟ ಹಾಗೆ ಕೇಳಿಸ್ತಾ ಇತ್ತು. ಇದನ್ನು ಕೇಳಿದ ಲಕ್ಷ್ಮಣ ವಿಶ್ವಾಮಿತ್ರನ ಕೇಳ್ತಾನೆ, ಗುರುವೇ ಈ ಕಾಡು ಯಾವುದು, ಇದಕ್ಕೆ ಹೆಸರೇನು ಅಂತ. ಮುಂದೆ ವಿಶ್ವಾಮಿತ್ರ ಆ ವಿವರಗಳನ್ನು ಆ ಹುಡುಗರಿಗೆ ಹೇಳ್ತಾನೆ.

ಈ ಕಾಡು ಯಾವುದು, ಇದಕ್ಕೆ ಹೆಸರೇನು ಅಂತ ಲಕ್ಷ್ಮಣ ಕೇಳಿದಾಗ ವಿಶ್ವಾಮಿತ್ರ ಕೊಟ್ಟ ವಿವರ ಇದು. ಇದು ತಾಟಕವನ, ಯಾವುದೋ ಋಷಿಯ ಶಾಪದಿಂದ ಸುಂದರ ಹೆಂಡತಿಯಾದ ತಾಟಕೆ, ಅವಳೇ ಮಾರೀಚನ ತಾಯಿ, ಒಬ್ಬ ಜಕ್ಕಿಣಿಯಾಗಿ ಹುಟ್ಟಿ ಇಲ್ಲಿ ತಾಟಕೆ ಎನ್ನುವ ಹೆಸರಿನಿಂದ ಅಲಿತಾ ಇದ್ದಾಳೆ. ಘೋರ ರಾಕ್ಷಸ ರೂಪ ಅವಳದು. ಇದನ್ನು ಕೇಳಿದಾಗ ಆ ಹೊತ್ತಿಗೆ ಸರಿಯಾಗಿ ಇಡೀ ಅರಣ್ಯವೇ ಚೀತ್ಕರಿಸಿದ ಹಾಗೆ ಒಂದು ಘೋರ ಚೀತ್ಕಾರ ಕೇಳಿಸ್ತು. ಆ ಚೀತ್ಕಾರವನ್ನು ಕೇಳಿದ ವಿಶ್ವಾಮಿತ್ರ, ಅವಳೇ ತಾಟಕೆ ಆಗ ಬರ್ತಾ ಇದ್ದಾಳೆ, ಹೆದಗೆ ಬಾಣವನ್ನು ಹೂಡಿ ನಿಂತು ಸಿದ್ಧರಾಗಿರಿ ಅಂತ ಹೇಳಿದಾಗ ರಾಮಲಕ್ಷ್ಮಣರಿಬ್ಬರು ತಮ್ಮ ಬತ್ತಳಿಕೆಯಿಂದ ಸೂಕ್ತವಾದ ಬಾಣಗಳನ್ನು ತೆಗೆದು ಸಿಂಜನಿಗೆ ಹೂಡಿ ಎರಡು ಜೊತೆ ಕಣ್ಣುಗಳು ಏಕದೃಷ್ಟಿಯಾಗಿ ನಿಂತುಕೊಂಡರು.

ಘೋರವಾದ ಚೀತ್ಕಾರ ತಾಟಕಿಯದು ಸಿದ್ಧವಾಗಿ ನಿಲ್ಲಿ ಅಂತ ವಿಶ್ವಾಮಿತ್ರ ಹೇಳಿದಾಗೆ ರಾಮಲಕ್ಷ್ಮಣರು ನಿಂತ್ಕೊಂಡ್ರು. ಆ ಕ್ಷಣಕ್ಕೆ ಸರಿಯಾಗಿ ಒಂದು ಮಹಾ ಸಿಡಿಲಿನ ಹಾಗೆ ಕಣ್ಣಲ್ಲಿ ಕಿಡಿಗಳನ್ನು ಕಾರ್ತಾ ಕೋರದಾಡಿಗಳಿರುವಂತಹ ಒಬ್ಬ ರಾಕ್ಷಸಿ, ಅವಳೇ ತಾಟಕಿ, ಕಪ್ಪು ದೇಹ ಇದ್ದವಳು ಮುಡಿಗೆದರಿ ಬಂದಳು. ಇವಳು ಬಂದದ್ದು ಹೇಗಿದೆ ಅಂದರೆ ಮುಂಗಾರಿನ ಹಾಗೆ ಬಂದಿದೆ. ಅವರು ತನ್ನ ಕೊರಳನ್ನು ಎತ್ತಿ ಗುಡುಗಿದ ಹಾಗೆ ಶಬ್ದ ಮಾಡಿದ್ಲು. ಆ ಕಡೆ ಈ ಕಡೆ ಅವಳು ಕಣ್ಣು ಸುಡಿಸಿದ್ಲೇ ಮಿಂಚಿದ ಹಾಗೆ ಆಗ್ತಾ ಇತ್ತು. ಬೇರೆ ಬೇರೆ ಕಡೆಗಳಲ್ಲಿ ತಾನು ಓಡಾಡಿ ಬಿರುಗಾಳಿಯನ್ನು ಎಬ್ಬಿಸಿದ್ಲು. ದಿಕ್ಕ ತಟಗಳೇ ಕೆಡುವ ಹಾಗೆ, ಮುಸುಕಿಕೊಳ್ಳುವ ಹಾಗೆ ಧೂಳಿಯನ್ನು ಎಬ್ಬಿಸಿದ್ಲು. ಆಲಿಕಳ್ಳ ಮರೆ ಕಡದ ಹಾಗೆ ಆ ಮಾಯಾಮಯಿ ಎಲ್ಲ ಕಡೆಯೂ ಅಲ್ಲೋಲ ಕಲ್ಲೋಲವನ್ನು ಉಂಟು ಮಾಡಿದ್ಲು. ಆಗ ರಾಮಲಕ್ಷ್ಮಣರು ತಮ್ಮ ಅಸ್ತ್ರಾಳಿಗಳನ್ನು ತೆಗೆದು ಎಲ್ಲ ಕಡೆಗೂ ತೋರಿದ್ರು. ಕೊನೆಗೆ ಮಳೆ ಸುರಿದ ಹಾಗೆ ತನ್ನ ದೇಹದಿಂದ ರಕ್ತವನ್ನು ಸುರಿಸ್ತಾ ನೆಲದ ಮೇಲೆ ದೊಪ್ಪಂತ ಬಿತ್ತು. ಬಿದ್ದದ್ದು ಆಕಾಶದಲ್ಲಿರುವ ಕರಿ ಮುಗಿಲ ರಾಶಿ ನೆಲಕ್ಕೆ ಬಿದ್ದ ಹಾಗೆಯೇ ಇತ್ತು.

ಆ ರಾತ್ರಿಯನ್ನು ಆ ತಾಟಕಾವನದಲ್ಲೇ ಕಳೆದು ಮಾರನೆಯ ದಿವಸ ಅವರು ಮುಂದುವರೆದರು, ಕೌಶಿಕ ತಪೋವನಕ್ಕೆ ಬಂದರು. ಈ ಸಂಕಟ ನಿವಾರಕರನ್ನು ನೋಡಿ ಅಲ್ಲಿದ್ದಂತಹ ತಪಸ್ವಿಗಳು ಈ ಮಂಗಳಮೂರ್ತಿಗಳಾದ ರಾಮಕೃಷ್ಣರನ್ನು ಕರೆದು ಅವರನ್ನು ಮುದ್ದಿಸಿ ಉಪಚಾರ ಮಾಡಿ ಅವರಿಗೆ ಗೌರವವನ್ನು ತೋರಿಸಿದ್ರು, ಒಲವನ್ನು ತೋರಿಸಿದ್ರು. ಮಾರನೆಯ ಬೆಳಗ್ಗೆ ವಿಶ್ವಾಮಿತ್ರ ತನ್ನ ಯಜ್ಞಕ್ಕೆ ತೊಡಗಿದ. ದುಷ್ಟ ಶಿಕ್ಷಣ ದೀಕ್ಷೆಯನ್ನು ಪಡೆದಂತಹ ರಾಮಲಕ್ಷ್ಮಣರು ತಮ್ಮ ಕೋದಂಡವನ್ನು ಠೇಂಕಾರ ಮಾಡ್ತಾ, ತಮ್ಮ ಚಿಚ್ಛಕ್ತಿಯನ್ನು ಪ್ರಯೋಗ ಮಾಡ್ತಾ ಸುಬಾಹುವನ್ನು ತುಂಬ ಸುಲಭವಾಗಿ ನಾಶ ಮಾಡಿದರು. ಹಾಗೆಯೇ ಮಾರೀಚನು ಕೂಡ ಗಾಯಗಳನ್ನು ಪಡೆದು ದೇಹ ಉರುಳಿ ಅವನ ಪ್ರಾಣ ಓಡಿದ ಹಾಗೆ ಅವನು ಕೆಟ್ಟು ಓಡಿದ. ಈ ರೀತಿ ಋಷಿಯ ಅಭೀಪ್ಸೆ, ಅವರ ಆಶಯ ಸಿದ್ಧಿಯಾಗುವ ಹಾಗೆ ಮೂರು ದಿವಸದಲ್ಲಿ ವಿಶ್ವಾಮಿತ್ರ ಅಂದುಕೊಂಡಂತಹ ಯಜ್ಞ ಸುಸೂತ್ರವಾಗಿ ಮುಗಿಯಿತು. ಅಲ್ಲಿಗೆ ಒಂದು ರೀತಿಯಲ್ಲಿ ರಾಮ ಲಕ್ಷ್ಮಣರು ಬಂದಂತಹ ಕೆಲಸವೂ ಮುಗಿಯಿತು.

ವಿಶ್ವಾಮಿತ್ರನ ಯಜ್ಞ ಮುಗಿದ ಕೆಲ ದಿವಸಗಳಲ್ಲಿ ಮಿಥಿಳೆಯಿಂದ ಒಂದು ಸುದ್ದಿ ಬಂತು. ಅದು ಧರಣಿಪತಿಯಾದ ಜನಕ ಮಹಾರಾಜ ಮಾಡಲಿರುವ ಒಂದು ದೊಡ್ಡ ಯಜ್ಞದ ಸುಕೃತ ವಾರ್ತೆ. ರಾಮ ಲಕ್ಷ್ಮಣರ ಜೊತೆಯಲ್ಲಿ ವಿಶ್ವಾಮಿತ್ರ ಆ ಯಜ್ಞವನ್ನು ಕಾಣುವುದಕ್ಕಾಗಿ ಮುಂದೆ ಹೋದ. ಹಾಗೆ ಮುಂದೆ ಹೋಗ್ತಾ ಇರಬೇಕಾದ್ರೆ ವಿಧಿ ನಿಯಂತ್ರದಲ್ಲಿ ಇವರು ಮೂರು ಜನವೂ ಸಿಕ್ಕಿಕೊಂಡು ಮುಂದುವರಿತಾ ಇದ್ದ ಹಾಗೆ ಕಾಣಿಸ್ತಾ ಇತ್ತು. ಹಾಗೆ ಹೋಗ್ತಾ ಇರುವಾಗ ದಾರಿಯಲ್ಲಿ ವಿಶ್ವಾಮಿತ್ರ ಈ ಹುಡುಗರಿಗೆ ಹೇಳ್ತಾ ಇದ್ದಾನೆ, ಜನಕರಾಜನಿಗೆ ಯಾವುದೋ ಕಾಲದಲ್ಲಿ ದೇವರ ಕೃಪೆಯಿಂದ ಹರಧನಸ್ಸು ಒಂದು ಸಿಕ್ಕಿದೆ. ಆ ಹರಧನಸ್ಸಿನ ವಿಚಾರ ಕೇಳಿದಂತಹ ರಾಮನ ಮೈಯಲ್ಲಿ ಶಿವಶಕ್ತಿಯೇ ಸಂಚರಿಸಿದ ಹಾಗೆ ಆಯಿತು. ಸಿಕ್ಕಿದ್ದು ಹರಧನಸ್ಸು, ಇವನ ದೇಹದಲ್ಲಿ ಸುಳಿತಾ ಇರೋದು ಈ ಶಿವಶಕ್ತಿ. ಮುಂದೆ ಆ ಹರಧನಸ್ಸನ್ನೇ ಶ್ರೀರಾಮ ಸೀತೆಯನ್ನು ವಿವಾಹವಾಗುವುದಕ್ಕೆ ಕಾರಣವಾಗಲಿದ್ದದ್ದು.

ವಿಶ್ವಾಮಿತ್ರನಿಗೆ ದಾರಿ ತಪ್ಪಿದ್ದು ಕೂಡ ಕವಿಯ ದೃಷ್ಟಿಯಲ್ಲಿ ಒಂದು ವಿಧಿನಿಯಮ, ಮುಂದೆ ಆಗಬೇಕಾದದ್ದಕ್ಕೆ ಅದು ಮುನ್ನುಡಿ. ರಾತ್ರಿ ಕಳೆದಿದೆ, ಮಾರನೇ ದಿವಸ ಬೆಳಗಾಗಿದೆ. ಈ ದಾರಿ ಹೋಕರಾದ ವಿಶ್ವಾಮಿತ್ರ ರಾಮ ಲಕ್ಷ್ಮಣರಿಗೆ ಬೆಳಗ್ಗೆ ಎದ್ದಾಗ ಕಾಣಿಸಿದ್ದು ಒಂದು ಋಷಿ ಸದೃಶವಾದ ಆಶ್ರಮ. ಅದು ಕಾಡಲ್ಲ, ಆಶ್ರಮ. ಆದರೆ ಆಶ್ರಮದಲ್ಲಿ ಇರಬೇಕಾದ ಪ್ರಶಾಂತತೆಯಾಗಲಿ ಅಥವಾ ಪ್ರಕೃತಿಯಲ್ಲಿ ಇರಬೇಕಾದಂತಹ ಲವಲವಿಕೆಯಾಗಲಿ ಅಲ್ಲಿ ಇಲ್ಲ. ಪ್ರಕೃತಿಯಲ್ಲಿ ಅಸಹಜವಾಗಿ ಬಿಟ್ಟಿದೆ. ಯಾಕೆಂದರೆ ಯಾವುದೋ ಮೌನ ಅಲ್ಲಿ ಮುಡುಗಟ್ಟಿ ನಿಂತಿದೆ, ಅದು ದುಃಖದ ಮೌನ. ಅಲ್ಲಿ ಹಾಡಬೇಕಾದ ಹಕ್ಕಿಗಳು ಹಾಡ್ತಾ ಇಲ್ಲ, ಚಟಪಟನೆ ಓಡಾಡಬೇಕಾದಂತಹ ಮೃಗಗಳು ಓಡಾಡ್ತಾ ಇಲ್ಲ, ಗಾಳಿ ಸುಳಿದಾಡ್ತಾ ಇಲ್ಲ, ಮರಗಳ ಕೊಂಬೆಗಳಲ್ಲಿ ಎಲ್ಲರಿಗೂ ಸುವಾಸನೆಯನ್ನು ಕೊಡಬೇಕಾದ ಮಲರುಗಳು ಅಥವಾ ಹೂವುಗಳು ಸುವಾಸನೆಯನ್ನು ನೀಡ್ತಾ ಇಲ್ಲ. ಕೊನೆಗೆ ಎಲೆ ಹುಲ್ಲುಗು ಇವು ಕೂಡ ಚಲಿಸ್ತಾ ಇಲ್ಲ. ದಿನ ದಿನ ಅಂದರೆ ಪ್ರತಿ ದಿನ ಏನನ್ನೋ ಕೊನೆಗಾಣದ ಯಾವುದೋ ಒಂದನ್ನು ನಿರೀಕ್ಷಿಸುವ ಹಾಗೆ ಅಲ್ಲಿ ಎಲ್ಲವೂ ಮೌನವಾಗಿದೆ. ಕವಿ ಕೊನೆಗೆ ಹೇಳ್ತಾನೆ, ಬರದಂತೆ ನೀರವಂ, ಮೌನವನ್ನೇ ಬರದ ಹಾಗೆ ಆ ಅಸಹಜವಾದ ಒಂದು ವಾತಾವರಣ ಕಾಣಿಸ್ತಾ ಇತ್ತು. ಈ ದೃಶ್ಯ, ಇಲ್ಲಿ ಏನೋ ಅಸಹಜವಾದದ್ದು ನಡೆದಿದೆ. ಪ್ರಾಯಶಃ ಅದು ರಾಮ ಲಕ್ಷ್ಮಣರ ಅಥವಾ ವಿಶೇಷವಾಗಿ ರಾಮನ ಬರುವಿಕೆಯಿಂದ ಅದು ಸಹಜವಾಗಬೇಕಾಗಿದೆ ಅನ್ನೋದನ್ನು ಕೂಡ ಸೂಚಿಸ್ತಾ ಇದ್ದಾಗಿದೆ.

ರಾಮಾಯಣದಲ್ಲಿ ನಡೆಯಬೇಕಾಗಿರ್ತಕ್ಕಂತಹ ಒಂದು ಘಟನೆ ನಡೆಯುವ ಒಂದು ಸನ್ನಿವೇಶ ಪ್ರಾಪ್ತವಾಗಿದೆ ಅಂತ ಯಾರಿಗೆ ತಾನೇ ಗೊತ್ತು? ಗೌತಮ ಮಹಾಮುನಿಯ ಶಾಪದಿಂದ ಅಹಲ್ಯೆಯಲ್ಲಿ ಶತಮಾನಗಳಿಂದ ಕಲ್ಲಾಗಿ ಮಲಗಿದ್ದಾಳೆ, ಬಿದ್ದಿದ್ದಾಳೆ. ಅವಳ ಬಗ್ಗೆ ಕನಕರ ಇಟ್ಕೊಂಡಿರುವಂತಹ ಅಥವಾ ಇಟ್ಕೊಂಡಿರಬಹುದಾದಂತಹ ಕಣ್ಣುಗಳಿಗೆ ಅವಳು ಕಾಣಿಸ್ತಾ ಇಲ್ಲ, ಕನಕರ ಇಟ್ಕೊಳ್ಳಬಹುದಾದಂತಹ ಹೃದಯಗಳಿಗೆ ಅವಳು ಗೋಚರಿಸ್ತಾ ಇಲ್ಲ, ಅವರ ಮರವಿಗೆ ಒಳಗಾಗಿದ್ದಾಳೆ, ಮಹಾಮೌನದಲ್ಲಿ ಅವಳು ಮುಲುಗಿದ್ದಾಳೆ. ಆದರೆ ಆ ಕ್ಷೇತ್ರವನ್ನು ರಾಮ ಲಕ್ಷ್ಮಣ ವಿಶ್ವಾಮಿತ್ರರು ಪ್ರವೇಶಿಸಿದ್ದೇ ತಡ, ಇದ್ದಕ್ಕಿದ್ದ ಹಾಗೆ ರಾಮನಲ್ಲಿ ಒಂದು ಬಗೆಯ ವಿಶಿಷ್ಟವಾದ ಅನುಭವ ಉಂಟಾಯಿತು. ತನ್ನ ತಾಯಿ ತನ್ನ ಹೆಸರನ್ನ ಕೂಗಿ ಕರೆದು ಕಣ್ಣೀರಿಟ್ಟು ಗೋಳು ಕರೀತಾ ಇರೋ ಹಾಗೆ ಆ ಶಬ್ದ ಕೇಳಿಸ್ತು. ಅದು ರಾಮನಿಗೆ ಮಾತ್ರ ಕೇಳಿಸಿದ್ದು. ರಾಮನಿಗೆ ಈ ಶಬ್ದ ಕೇಳಿಸಿದಾಗ ಆದ ಅನುಭವ ಎಂತಹದು, ಅವನ ಮೈ ಏನಾಯಿತು ಅಂತಂದರೆ, ಚಳಿಗಾಳಿ ಬೀಸಿದ್ರೆ ಯಾವುದೋ ಒಂದು ಚಿಗುರಿನ ತುದಿಯಲ್ಲಿದ್ದಂತಹ ಇಬ್ಬನಿ ಚಳಿಯಿಂದ ನಡುಗುವ ಹಾಗೆ ಇವನ ದೇಹ ಯಾವುದೋ ಒಂದು ಚಿನ್ಮಯ ಆವೇಶದಿಂದ ನಡುಗಿತು, ಪಂದಿಸ್ತು. ಪಂದಿಸ್ತು ಅಂದರೆ ಎರಡರ್ಥ, ನಡುಗಿದ್ದೂ ಹೌದು, ಅದಕ್ಕೆ ಪಂದಿಸಿದ್ದು ಹೌದು, ಅದಕ್ಕೆ ಮಿಡುಕಿದ್ದೂ ಹೌದು, ಅದರ ಬಗ್ಗೆ ಕನಿಕರವನ್ನು ವ್ಯಕ್ತಪಡಿಸಿದ್ದೂ ಹೌದು.

ಹೆಣ್ಣಿನ ಗೋಳಿನ ದನಿ ಕೇಳಿ ಸ್ಪಂದಿಸಿದ ರಾಮ ನೋಡ್ತಾ ಇದ್ದ ಹಾಗೆಯೇ ತನ್ನ ಹೊರಗಿನ ಪ್ರಜ್ಞೆಯನ್ನು ಕಳೆದುಕೊಂಡು ಕುಣಿಯತೊಡಗಿದ. ಎಂತಹ ಭಾವಸಮಾಧಿಯಿಂದ ಕುಣಿಯತೊಡಗಿದ ಅಂದರೆ ಮದ್ಯ ಕುಡಿದವನ ಹಾಗೆ ಕುಣಿಯತೊಡಗಿದ. ಅಸಹಜತೆ ಹೋಗಿ ಸಹಜತೆ ಮೂಡಿದೆ, ಅಪ್ರಕೃತಿ ಹೋಗಿ ಪ್ರಕೃತಿ ಮತ್ತೆ ಮರಳಿದೆ. ಸ್ತಬ್ಧವಾಗಿದ್ದ, ಅಲ್ಲಿಯವರೆಗೂ ನಿಸ್ಪಂದವಾಗಿದ್ದ ಮರಗಳು, ಗಿಡಗಳು, ಭೂಮಿ ಎಲ್ಲವೂ ಕೂಡ ಪ್ರಾಣವನ್ನು ತುಂಬಿಕೊಂಡು ಚೈತ್ರಲಕ್ಷ್ಮಿಯ ಸ್ಪರ್ಶ ಆದ ಹಾಗೆ ಅಲ್ಲಿ ಹೊಸ ಚೈತನ್ಯ ಉಂಟಾಯಿತು. ಪುಣ್ಯ ಪವನ, ಪುಣ್ಯಕರವಾದ ಗಾಳಿ ಮರಗಳಲ್ಲಿ ನಾಳೆ ನಾಳೆಗಳಲ್ಲಿ ಶಕ್ತಿಯನ್ನು ಸಂಚರಿಸುವ ಹಾಗೆ ಬೀಸಿತು. ಕೊಂಬೆ ಕೊಂಬೆಯಲ್ಲಿಯೂ ಚಿಗುರು ರಾಶಿ ರಾಶಿಯಾಗಿ ಕಾಣಿಸಿಕೊಳ್ತು. ಹೊಸ ಕುಸುಮ ಸಂಕುಲಗಳಲ್ಲಿ ಪರಿಮಳ ತುಂಬಿಕೊಳ್ಳಿತು. ವಸಂತಕಾಲದ ಸ್ವರ್ಗದ ಓಲಗ ಶಾಲೆ ಭೂಮಿ ಮೇಲೆ ಇಳಿದು ಬಂದಂತೆ ಆಯಿತು. ಇದ್ದಕ್ಕಿದ್ದ ಹಾಗೆ ಈ ಮಾರ್ಪಾಟಿನಿಂದ ಕಾದಾಣಗಳು ಒಲಿಯತೊಡಗಿದವು, ನವಿಲುಗಳು ಕುಣಿಯತೊಡಗಿದವು, ಕೋಗಿಲೆಗಳು ಹಾಡತೊಡಗಿದವು.

0: ನೋಡ ನೋಡ್ತಾನೆ ರಾಮ ಕುಣಿದು ಕುಣಿಯುತ್ತಲೇ ಮುಂದೆ ಮುಂದೆ ಸಾಗಿದ. ಮಿಕ್ನಾದವರು ಅಂದರೆ ಲಕ್ಷ್ಮಣ ವಿಶ್ವಾಮಿತ್ರರು ಕೂಡ ಯಾವುದೋ ಒಂದು ಮಂತ್ರ ಬಲಕ್ಕೆ ಒಳಗಾದ ಹಾಗೆ, ಆಕರ್ಷಣೆಗೆ ಒಳಗಾದ ಹಾಗೆ ಅವನನ್ನು ಹಿಂಬಾಲಿಸಿದರು. ಚೈತ್ರದ ಸೌಂದರ್ಯ ಆಕಾಶದಿಂದ ಕೆಳಗೆ ಇಳಿದು ಬಂದ ಹಾಗೆ, ಒಂದು ಗಾಂಧರ್ವ ಗೇಯ ಕೆಳಕ್ಕೆ ಇಳಿದು ಬಂದ ಹಾಗೆ, ಅಶರೀರ ಲಕ್ಷ್ಯ ವೀಣಾ ತಂತ್ರಿಯನ್ನು ಮಿಡಿದು ಮೇಳೆಗೈದ ಹಾಗೆ, ಸುತ್ತಮುತ್ತಲೂ ಸಂಗೀತ ನಾದ ಮಾಧುರ್ಯ ತುಂಬಿಕೊಂಡಿತು.
1: ಇದುವರೆಗೂ ಪ್ರಸಾರವಾಯಿತು ಶ್ರೀ ರಾಮಾಯಣ ದರ್ಶನಂ ವಾಚನ ಮತ್ತು ವ್ಯಾಖ್ಯಾನ ಕುರಿತ ವಿಶೇಷ ಕಾರ್ಯಕ್ರಮ. ಇದರ ಮುಂದುವರೆದ ಭಾಗ ಮುಂದಿನ ರವಿವಾರ ಮಧ್ಯಾಹ್ನ 1 ಗಂಟೆಗೆ ಪ್ರಸಾರವಾಗಲಿದೆ. ಇದು KLE ವೇಣುಧ್ವನಿ 90.4 FM ಪ್ರಸ್ತುತಿ.

ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಬಸವನಕುರ್ಚಿ ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448148453 ಹಾಗೂ 8123870

1607. ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ KLE ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: NAC A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0832552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

0: KLA's Dr. Prabhakar Kore Charitable Hospital, Nehru Nagar, Belgaum. 24 hours of free services for OPD and IPD patients. Free ECG, free X-ray, free sonography and free lab services are provided to the needy patients. General operations, cataract and C-sections are done free of cost. More than 70 lakhs of OPD patients and 6 lakhs of IPD patients have been benefited by KLA's Dr. Prabhakar Kore Charitable Hospital. Around 3 lakhs of free surgeries, 85,000 plus free deliveries, 45,000 plus free cataract operations have been conducted. To avail the free services and treatments, please contact 99726-915778 and 77954-35314.
1: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ ಕೆಎಲ್ಇ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ ಬಿಪಿಎಚ್ ಮತ್ತು ಎಂಪಿಎಚ್ 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ ಪಿಯುಸಿ ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟರಲ್ ಎಂಟ್ರಿ ಮೂಲಕ ನೇರವಾಗಿ ಎರಡನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ ಎಂಪಿಎಚ್ ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: ನ್ಯಾಕ್ ಎ ಪ್ಲಸ್ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

ಭಾವಗೀತೆಗಳ ಕಾರ್ಯಕ್ರಮವಿದು ಭಾವಸಂಗಮ. ಕಾರ್ಯಕ್ರಮದಲ್ಲಿ ಈಗ ಕೇಳಿ ದರಾ ಬೇಂದ್ರೆಯವರು ರಚಿಸಿದಂತಹ ಬಂಗಾರ ನೀರ ಕಡಲಾಚೆ ಗೀಚೆಗಿದೆ, ನೀಲಿ ನೀರ ತೀರದ

ಭಾವಗೀತೆಗಳ ಕಾರ್ಯಕ್ರಮವಿದು ಭಾವಸಂಗಮ. ನೀವು ಕೇಳ್ತಾ ಇದ್ದೀರಾ, ಇದು ಕೆಎಲ್ಇ ವನಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆಯನ್ನ ಕೇಳಿ. ನಿನ್ನ ಕಂಗಳ ಕೊಳದಿ ಬೆಳದಿಂಗಳಿಳಿದಂತೆ, ಈ ಒಂದು ಗೀತೆಗೆ ಧ್ವನಿಯಾಗಿದ್ದಾರೆ ಸುಪ್ರಿಯಾ ಆಚಾರ್ಯವರು.

ಗೀತೆಗಳ ಕಾರ್ಯಕ್ರಮವಿದು ಭಾವಸಂಗಮ. ನೀವು ಕೇಳ್ತಾ ಇದ್ದೀರಾ ಇದು ಕೇಳಿ ಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ದರಾ ಬೇಂದ್ರೆಯವರು ರಚಿಸಿದಂತಹ ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು.

ನಮಸ್ಕಾರ, ಇದು ವೇಣುಧ್ವನಿ 90.4 ಎಫ್ಎಂ KLE ಕನಸು, ಬೆಳಕಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಈಗ ಪ್ರಸಾರವಾಗಲಿದೆ KLE ಚಿತ್ರಮಾಲಾ, ಮಧುರವಾದ ಗೀತೆಗಳ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕಾರ್ಯಕ್ರಮದ ಮೊದಲನೇ ಗೀತೆ ಚಾಂದಿನಿ, ಚಿತ್ರ ಎ, ಗಾಯಕರು LN ಶಾಸ್ತ್ರಿ ಹಾಗೂ ಪ್ರತಿಮಾ ರಾವ್, ಸಂಗೀತ ನಿರ್ದೇಶಕರು ಗುರುಕಿರಣ್, ಸಾಹಿತ್ಯ ಮುರಳಿ ಮೋಹನ್. ಹಾಡನ್ನು ಕೇಳಿ ಆನಂದಿಸಿ.

ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ವೇಣುಧ್ವನಿ 90.4 FM KLE ಕನಸು ಕಾರ್ಯಕ್ರಮ KLE ಚಿತ್ರಮಾಲಾ. ಮುಂದಿನ ಗೀತೆ ಅಮೃತ ವರ್ಷಿಣಿ. ಗಾಯಕರು SP ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ. ಸಂಗೀತ ನಿರ್ದೇಶಕರು ದೇವ. ಸಾಹಿತ್ಯ KLE ಕಲ್ಯಾಣ್.

ಕಾರ್ಯಕ್ರಮದ ಮುಂದಿನ ಗೀತೆ ಗೂಗ್ಲಿ ಗಂಡಸರೇ. ಸಾಹಿತ್ಯ ಪವನ್ ವಡಿಯರ್, ಸಂಗೀತ ಜೋಶ್ವಾ ಶ್ರೀಧರ್, ಚಿತ್ರ ಗೂಗ್ಲಿ, ಗಾಯಕರು ಹರಿಚರಣ್. ಹಾಡನ್ನ ಕೇಳಿ ಆನಂದಿಸಿ.

ತಿರುವಾದ ಗೀತೆಗಳ ಕಾರ್ಯಕ್ರಮ ಕೆ ಎಲ್ ಇ ಚಿತ್ರಮಾಲಾ. ಮುಂದಿನ ಗೀತೆ ಹುಡುಗಿ ಕಣ್ಣು. ಚಿತ್ರ ರತಾವರ, ಗಾಯಕರು ಶ್ರೀ ಮುರಳಿ, ಸಾಹಿತ್ಯ ಯೋಗರಾಜ್ ಭಟ್ ಹಾಗೂ ಸಾಯಿ ಸರ್ವೆ, ಸಂಗೀತ ನಿರ್ದೇಶಕರು ಧರ್ಮ ವಿಶೇಷ್. ಹಾಡನ್ನ ಕೇಳಿ ಆನಂದಿಸಿ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು:
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಬಸವನಕುರ್ಚಿ ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607. ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ KLE ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಹಿಂದೆ ಸೇರ್ಪಡೆಯಾಗಿ ಅರ್ಹತೆಗಳು ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು, ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: NAAC A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಹಿಂದೆ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.

ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

0: ಇದೀಗ ಪ್ರಸಾರವಾಗಲಿದೆ ವಾರ್ತೆಗಳು. ಇದು ಆಕಾಶವಾಣಿ ಪ್ರಸ್ತುತಿ.
1: ಹದಿಮೂರು ಸಾವಿರ ಕೋಟಿ ರೂಪಾಯಿ ಮೊತ್ತದ ವಿವಿಧ ಅಭಿವೃದ್ಧಿ ಯೋಜನೆಗಳ ಉದ್ಘಾಟನೆ ಶಂಕುಸ್ಥಾಪನೆ. ದೇಶಾದ್ಯಂತ ನವರಾತ್ರಿ ಮತ್ತು ದಸರಾ ಉತ್ಸವ ಆರಂಭ. ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಚಾಲನೆ. ಆಫ್ರಿಕಾದ ಜಿಬೂಟಿ ಕರಾವಳಿಯಲ್ಲಿ ದೋಣಿ ದುರಂತ. 109 ವಲಸಿಗರ ಸಾವು, 16 ಮಂದಿ ನಾಪತ್ತೆ. ಭಾರತ ವೆಸ್ಟ್ ಇಂಡೀಸ್ ನಡುವಿನ 3ನೇ ಟಿ20 ಕ್ರಿಕೆಟ್ ಪಂದ್ಯ. ಟಾಸ್ ಗೆದ್ದ ಪ್ರವಾಸಿ ತಂಡ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚೆನ್ನೈನಲ್ಲಿ ಇಂದು 13,000 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಉದ್ಘಾಟಿಸಿ ಹಲವಾರು ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದರು. ತಮಿಳುನಾಡು ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ರಸ್ತೆ ಮತ್ತು ರೈಲು ಸಾರಿಗೆ, ಬಂದರು ಮೂಲಸೌಕರ್ಯ, ಪೆಟ್ರೋಲಿಯಂ ಹಾಗೂ ವೈಜ್ಞಾನಿಕ ಸಂಶೋಧನಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಯೋಜನೆಗಳು ಇದರಲ್ಲಿ ಸೇರಿದೆ. ಸುಮಾರು 3,700 ಕೋಟಿ ರೂಪಾಯಿ ವೆಚ್ಚದ ರಾಷ್ಟೀಯ ಹೆದ್ದಾರಿ ಕಾಮಗಾರಿಗಳು, ಚೆನ್ನೈ ಕಾಮರಾಜರ್ ಮತ್ತು ವಿಒ ಚಿದಂಬರನಾರ್ ಬಂದರುಗಳ ಅಭಿವೃದ್ಧಿ ಹಾಗೂ ಅಮೃತ ಭಾರತ ನಿಲ್ದಾಣ ಯೋಜನೆಯಡಿ ರೈಲ್ವೆ ನಿಲ್ದಾಣಗಳ ಅಭಿವೃದ್ಧಿ ಕಾಮಗಾರಿಗಳಿಗೂ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಈ ಯೋಜನೆಗಳು ತಮಿಳುನಾಡಿನ ಸಂಪರ್ಕ ವ್ಯವಸ್ಥೆಯನ್ನು ಸುಧಾರಿಸಲಿದ್ದು ಕೈಗಾರಿಕೆ ಮತ್ತು ವ್ಯಾಪಾರಕ್ಕೆ ಉತ್ತೇಜನ ನೀಡಲಿವೆ. ರಾಜ್ಯದ ಯುವಜನರಿಗೆ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವುದರ ಜೊತೆಗೆ ಜನರ ದೈನಂದಿನ ಪ್ರಯಾಣವನ್ನು ಸುಲಭಗೊಳಿಸಿ ಆರ್ಥಿಕ ಬೆಳವಣಿಗೆಗೆ ನೆರವಾಗಲಿವೆ. ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಅವರ ಸಹಕಾರದೊಂದಿಗೆ ಈ ಅಭಿವೃದ್ಧಿ ಪಯಣವನ್ನು ಮುಂದುವರಿಸುವುದಾಗಿ ತಿಳಿಸಿದರು. ಸಾರ್ವಜನಿಕ ಸೇವೆಯಲ್ಲಿ ಸರ್ಕಾರದ ಮುಖ್ಯಸ್ಥರಾಗಿ 25 ವರ್ಷಗಳನ್ನು ಪೂರ್ಣಗೊಳಿಸಿರುವುದನ್ನು ಸ್ಮರಿಸಿದ ಪ್ರಧಾನಿ ನರೇಂದ್ರ ಮೋದಿ, 2001 ಅಕ್ಟೋಬರ್ನಲ್ಲಿ ಗುಜರಾತ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ತಮ್ಮ ಪಯಣ ಆರಂಭವಾಯಿತು. ಭಾರತದ ಪ್ರಗತಿಗೆ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ, ವೈಜ್ಞಾನಿಕ ಸಾಧನೆಗಳು ಮತ್ತು ಆಧುನಿಕ ಮೂಲಸೌಕರ್ಯಗಳು ಬಲ ನೀಡುತ್ತಿವೆ ಎಂದರು. ಪ್ರಧಾನಿ ಮೋದಿಯವರು ಐಐಟಿ ಮಡ್ರಾಸ್ನಲ್ಲಿರುವ ಸುಧಾ ಗೋಪಾಲಕೃಷ್ಣನ್ ಮೆದುಳಿನ ಸಂಶೋಧನಾ ಕೇಂದ್ರವನ್ನು ರಾಷ್ಟಕ್ಕೆ ಸಮರ್ಪಿಸಿದರು. ಈ ಕೇಂದ್ರದ ಮೂಲಕ 100 ಹೆಚ್ಚು ಮಾನವ ಮೆದುಳುಗಳ ನಕ್ಷೆ ರೂಪಿಸಿ ಜೀವಕೋಶಗಳ ಮಟ್ಟದಲ್ಲಿ 3 ಆಯಾಮದ 3D ಮಾದರಿಗಳನ್ನು ಸಿದ್ಧಪಡಿಸುವ ಸಂಶೋಧನೆ ನಡೆಯಲಿದೆ. ಭ್ರೂಣಾವಸ್ಥೆಯಿಂದ ವೃದ್ಧಾಪ್ಯದವರೆಗಿನ ಮಾನವ ಜೀವನದ ವಿವಿಧ ಹಂತಗಳನ್ನು ಈ ಸಂಶೋಧನೆ ಒಳಗೊಳ್ಳಲಿದೆ. ಇದಕ್ಕೂ ಮೊದಲು ಸುಮಾರು 4,900 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಚೆನ್ನೈ ಮೆಟ್ರೋ ರೈಲ್ವೆ ಯೋಜನೆಯ 2ನೇ ಹಂತದ ಪೂನಮಲಿ ವಡಪಳನಿ ಮಾರ್ಗವನ್ನು ಪ್ರಧಾನಮಂತ್ರಿ ಉದ್ಘಾಟಿಸಿದರು. ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಅವರೊಂದಿಗೆ ಹೊಸ ಮೆಟ್ರೋ ಸೇವೆಗಳಿಗೆ ಹಸಿರು ನಿಶಾನೆ ತೋರಿದ ಪ್ರಧಾನಿಯವರು ಮೆಟ್ರೋ ರೈಲಿನಲ್ಲಿ ಪ್ರಯಾಣಿಸಿದರು. ಜಗತ್ತು ಹೊಸ ಸವಾಲುಗಳಿಗೆ ಪರಿಹಾರೋಪಾಯಗಳನ್ನು ಹುಡುಕುತ್ತಿದ್ದು ಭಾರತದ ಯುವಜನತೆಗೆ ಅಂತಹ ಪರಿಹಾರಗಳನ್ನು ಒದಗಿಸುವ ಪ್ರತಿಭೆ ಹಾಗೂ ಸಾಮರ್ಥ್ಯವಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಚೆನ್ನೈನ ಜೈಗೋಪಾಲ್ ಗರುಡಿಯಾ ಹಿಂದೂ ವಿದ್ಯಾಲಯದ ಸುವರ್ಣ ಮಹೋತ್ಸವ ಸಮಾರಂಭದಲ್ಲಿ ಮಾತನಾಡಿದ ಅವರು, ವಿಕಸಿತ ಭಾರತದ ಕನಸನ್ನು ಸಾಕಾರಗೊಳಿಸುವಲ್ಲಿ ಯುವಜನರು ನಿರ್ಣಾಯಕ ಪಾತ್ರ ವಹಿಸಲಿದ್ದಾರೆ. ಭಾರತ ಯುವಜನರಿಗೆ ಅಪಾರ ಅವಕಾಶಗಳನ್ನು ಒದಗಿಸುತ್ತಿದೆ. ಯುವಜನರು ತಮ್ಮ ಸಾಮರ್ಥ್ಯವನ್ನು ಅರಿತುಕೊಂಡು ರಾಷ್ಟ್ರದ ಅಭಿವೃದ್ಧಿಗೆ ಕೊಡುಗೆ ನೀಡಬೇಕು. ಹೊಸ ಆಲೋಚನೆಗಳು ಮತ್ತು ಪರಿಹಾರೋಪಾಯಗಳು ಭಾರತದ ಭವಿಷ್ಯವನ್ನು ಮಾತ್ರವಲ್ಲದೆ ಜಗತ್ತಿನ ಭವಿಷ್ಯವನ್ನು ರೂಪಿಸಲಿವೆ. ಸಾಮೂಹಿಕ ಪ್ರಯತ್ನಗಳ ಮೂಲಕ ದೇಶದ ಆಕಾಂಕ್ಷೆಗಳನ್ನು ಸಾಕಾರಗೊಳಿಸಬಹುದಾಗಿದೆ ಎಂಬ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸಿದರು. ಭಾರತದ ಉತ್ಪಾದನಾ ವಲಯದ ಬೆಳವಣಿಗೆ ಬಗ್ಗೆ ಪ್ರಸ್ತಾಪಿಸಿದ ಪ್ರಧಾನಿ, ಈ ವಲಯದ ವಿಸ್ತರಣೆಯು ಯುವಜನರಿಗೆ ನೇರ ಮತ್ತು ಪರೋಕ್ಷ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಿದೆ. ಭಾರತದ ರಕ್ಷಣಾ ರಫ್ತು 50 ಪಟ್ಟು ಹೆಚ್ಚಾಗಿದ್ದು ಎಂಜಿನಿಯರಿಂಗ್ ರಫ್ತುಗಳು ಹೊಸ ದಾಖಲೆಯನ್ನು ನಿರ್ಮಿಸಿವೆ. ಭಾರತ ವಿಶ್ವದ 2ನೇ ಅತಿದೊಡ್ಡ ಮೊಬೈಲ್ ಫೋನ್ ಉತ್ಪಾದಕ ದೇಶವಾಗಿ ಹೊರಹೊಮ್ಮಿದ್ದು 2014 ಇಲೆಕ್ಟ್ರಾನಿಕ್ ರಫ್ತು 11 ಪಟ್ಟು ಹೆಚ್ಚಾಗಿದೆ ಎಂದರು. ಮೆಟ್ರೋ ರೈಲು ಸೇವೆಗಳ ವಿಸ್ತರಣೆ ಕುರಿತು ಮಾತನಾಡಿದ ಪ್ರಧಾನಿಯವರು, ಮೆಟ್ರೋ ಸಂಪರ್ಕ ಹೊಂದಿರುವ ನಗರಗಳ ಸಂಖ್ಯೆ 2014 5ರಷ್ಟಿತ್ತು. ಪ್ರಸ್ತುತ ಈ ಸಂಖ್ಯೆ 25ಕ್ಕೆ ಏರಿದೆ ಎಂದು ತಿಳಿಸಿದರು. ನವರಾತ್ರಿ ಮತ್ತು ದಸರಾ ಮಹೋತ್ಸವ ದೇಶಾದ್ಯಂತ ಇಂದು ಆರಂಭವಾಗಿದೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಉತ್ಸವಕ್ಕೆ ಕೊಪ್ಪಳ ಗವಿಮಠದ ಅಭಿನವ ಶ್ರೀ ಗವಿಸಿದ್ದೇಶ್ವರ ಸ್ವಾಮೀಜಿಯವರು ಚಾಲನೆ ನೀಡಿದರು. ಚಾಮುಂಡಿ ಬೆಟ್ಟದಲ್ಲಿ ನಡೆದ ಸಮಾರಂಭದಲ್ಲಿ ಚಾಮುಂಡೇಶ್ವರಿ ದೇವಿಗೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಸ್ವಾಮೀಜಿಯವರು ಉತ್ಸವವನ್ನು ಉದ್ಘಾಟಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತಿತರ ಗಣ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಮಡಿಕೇರಿ, ಶೃಂಗೇರಿ ಸೇರಿದಂತೆ ಕರ್ನಾಟಕದ ಅನೇಕ ಕಡೆ ದಸರಾ ಸಂಭ್ರಮ ಮನೆ ಮಾಡಿದೆ. ಶಾಂತಿಯುತವಾಗಿ ಗುಂಪು ಸೇರುವ ಜನರನ್ನು ಕಾನೂನುಬಾಹಿರವಾಗಿ ವಶಕ್ಕೆ ತೆಗೆದುಕೊಳ್ಳಬಾರದು ಮತ್ತು ಸಂಚಾರ ನಿಯಮಗಳಿಗೆ ಒಳಪಟ್ಟು ಜನರು ಮುಕ್ತ ಸಂಚಾರಕ್ಕೆ ಅವಕಾಶ ಕಲ್ಪಿಸಿಕೊಡಬೇಕು ಎಂದು ಸುಪ್ರೀಂ ಕೋರ್ಟ್ ಇಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದೆ. ದೆಹಲಿಯಲ್ಲಿ ಹಾಕಿರುವ ಬ್ಯಾರಿಕೇಡ್ಗಳ ವ್ಯವಸ್ಥೆಯನ್ನು ಪರಿಶೀಲಿಸುವಂತೆಯೂ ನ್ಯಾಯಾಲಯ ಸೂಚಿಸಿದೆ. ಅಲ್ಲದೆ ಕಾನೂನು ಮತ್ತು ಸುವ್ಯವಸ್ಥೆಯ ಅಗತ್ಯಗಳಿಗೆ ಒಳಪಟ್ಟು ಮೆಟ್ರೋ ಸೇವೆಗಳು ಎಂದಿನಂತೆ ಕಾರ್ಯನಿರ್ವಹಿಸುವುದನ್ನು ಮತ್ತು ಇಂಟರ್ನೆಟ್ ಸೇವೆಗಳು ಅಡೆತಡೆಯಿಲ್ಲದೆ ಮುಂದುವರಿಯುವುದನ್ನು ಖಚಿತಪಡಿಸಿಕೊಳ್ಳುವಂತೆಯೂ ನ್ಯಾಯಾಲಯ ಕೇಂದ್ರಕ್ಕೆ ನಿರ್ದೇಶನ ನೀಡಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಜನಸೇವೆಯೇ ದೇಶ ಸೇವೆ ಎಂಬ ಮನೋಭಾವದೊಂದಿಗೆ ನಾಗರಿಕರ ಅಭ್ಯುದಯಕ್ಕೆ ಬದ್ಧತೆಯಿಂದ 25 ವರ್ಷಗಳ ಸಾರ್ವಜನಿಕ ಸೇವೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಉತ್ತಮ ಆಡಳಿತದ ಮುನ್ನೋಟದೊಂದಿಗೆ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗಲು ಸರ್ಕಾರ ಕಾರ್ಯಪ್ರವೃತ್ತವಾಗಿದೆ. ಈ ನಿಟ್ಟಿನಲ್ಲಿ ಹಲವಾರು ವಲಯಗಳಲ್ಲಿ ಕೈಗೊಂಡಿರುವ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ Terminal 2 ಕುರಿತು ಒಂದು ವರದಿ. ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ Terminal 2 November 11, 2022 ತೆರೆಯಲಾಯಿತು ಮತ್ತು ಬೆಂಗಳೂರಿನ ವಾರ್ಷಿಕ ಪ್ರಯಾಣಿಕರ ಸಾಮರ್ಥ್ಯವನ್ನು ಸುಮಾರು 2.5 ಕೋಟಿಯಿಂದ 5-6 ಕೋಟಿಗೆ ದ್ವಿಗುಣಗೊಳಿಸಿತು. 10,000 ಚದುರ ಮೀಟರ್ಗಿಂತ ಹೆಚ್ಚು ಹಸಿರುಗೋಡೆಗಳು, ನೇತಾಡುವ ಉದ್ಯಾನಗಳು ಮತ್ತು ಹೊರಾಂಗಣ ಉದ್ಯಾನಗಳು 100% ನವೀಕರಿಸಬಹುದಾದ ಇಂಧನದಿಂದ ಚಲಿಸುವ ಕ್ಯಾಂಪಸ್ ಅನ್ನು ಸುತ್ತುವರೆದಿದೆ. ಟರ್ಮಿನಲ್ನ ಪಕ್ಕದಲ್ಲಿ 1537 ಬೆಂಗಳೂರಿನ ಸಂಸ್ಥಾಪಕ ನಾಡಪ್ರಭು ಕೆಂಪೇಗೌಡ ಅವರ 108 ಅಡಿ ಎತ್ತರದ ಬೃಹತ್ ಪ್ರತಿಮೆಯನ್ನು ನಿರ್ಮಿಸಲಾಗಿದೆ. ಇದು ಅವರ ಅತಿ ಎತ್ತರದ ಕಂಚಿನ ಪ್ರತಿಮೆಯಾಗಿದ್ದು ಅವರ ಕೈಯಲ್ಲಿರುವ ಕತ್ತಿ ಸುಮಾರು 4 ಟನ್ ತೂಕವಿದೆ. ಪೂರ್ವ ಆಫ್ರಿಕಾದ ಜಿಬೂಟಿ ದೇಶದ ಕರಾವಳಿಯಲ್ಲಿ 305 ಜನರನ್ನು ಹೊತ್ತೊಯ್ಯುತ್ತಿದ್ದ ದೋಣಿಯೊಂದು ಮಗುಚಿ ಬಿದ್ದ ಪರಿಣಾಮ 15 ಮಕ್ಕಳು ಸೇರಿದಂತೆ ಒಟ್ಟು 109 ವಲಸಿಗರು ಪ್ರಾಣ ಕಳೆದುಕೊಂಡಿದ್ದಾರೆ ಎಂದು ಅಂತಾರಾಷ್ಟ್ರೀಯ ವಲಸೆ ಸಂಸ್ಥೆ ವರದಿ ಮಾಡಿದೆ. ಗುರುವಾರ ರಾತ್ರಿ ಈ ಅಪಘಾತ ಸಂಭವಿಸಿದಾಗ ದೋಣಿಯು ಜಿಬೂಟಿಯಿಂದ ಯೆಮೆನ್ಗೆ ಪ್ರಯಾಣಿಸುತ್ತಿತ್ತು. ಮೃತಪಟ್ಟವರಲ್ಲಿ 52 ಪುರುಷರು, 42 ಮಹಿಳೆಯರು ಮತ್ತು 15 ಮಕ್ಕಳು ಸೇರಿದ್ದಾರೆ. 80ಕ್ಕೂ ಹೆಚ್ಚು ಮಂದಿ ಪ್ರಾಣಾಪಾಯದಿಂದ ಪಾರಾಗಿದ್ದು ಕನಿಷ್ಠ 116 ಮಂದಿ ಇನ್ನೂ ನಾಪತ್ತೆಯಾಗಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ದೇಶದಲ್ಲಿ SIR ನೆಪದಲ್ಲಿ ಅರಾಜಕತೆ ಸೃಷ್ಟಿಸಲು ಯತ್ನಿಸುತ್ತಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಆರೋಪಿಸಿದ್ದಾರೆ. ಅವರು ಹುಬ್ಬಳ್ಳಿಯಲ್ಲಿ ಇಂದು ಮಾಧ್ಯಮಗಳೊಂದಿಗೆ ಮಾತನಾಡಿ, ದೆಹಲಿಯಲ್ಲಿ ನಿನ್ನೆಯ ಪ್ರತಿಭಟನೆ ನ್ಯಾಯಸಮ್ಮತ ಹೋರಾಟವಾಗಿರಲಿಲ್ಲ, ಬದಲಾಗಿ ಅರಾಜಕತೆ ಸೃಷ್ಟಿಸಲು ಮಾಡಿದ ಯತ್ನ ಎಂದು ಪ್ರತಿಕ್ರಿಯಿಸಿದರು. ದೇಶದ ಶ್ರೇಷ್ಠ ಸಂವಿಧಾನ ಪ್ರಜಾಪ್ರಭುತ್ವ ವ್ಯವಸ್ಥೆ ಮಾದರಿಯಲ್ಲೇ SIR ನ್ಯಾಯ ಮತ್ತು ಅತ್ಯಂತ ಪಾರದರ್ಶಕ ಪದ್ಧತಿಯಲ್ಲಿ ನಡೆಯುತ್ತಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ಸ್ಪಷ್ಟಪಡಿಸಿದರು. ಇಂದೋರ್ನ ಹೋಳ್ಕರ್ ಕ್ರೀಡಾಂಗಣದಲ್ಲಿ ಭಾರತ ವೆಸ್ಟ್ ಇಂಡೀಸ್ ನಡುವಿನ 3ನೇ T20 ಕ್ರಿಕೆಟ್ ಪಂದ್ಯ ಆರಂಭವಾಗಿದ್ದು ಟಾಸ್ ಗೆದ್ದ ವೆಸ್ಟ್ ಇಂಡೀಸ್ ಬೌಲಿಂಗ್ ಆಯ್ಕೆ ಮಾಡಿಕೊಂಡಿದೆ. 5 ಪಂದ್ಯಗಳ ಸರಣಿಯಲ್ಲಿ ಎರಡೂ ತಂಡಗಳು 1-1 ಸಮಬಲ ಹೊಂದಿವೆ. ನೇಪಾಳದ ಗೋರ್ಖಾ ಜಿಲ್ಲೆಯ ಬುಧಿ ಗಂಡಕಿ ನದಿಯಲ್ಲಿ ಉಂಟಾದ ಹಠಾತ್ ಪ್ರವಾಹದಿಂದಾಗಿ ಅನೇಕ ಮನೆಗಳು ಮತ್ತು ಸೇತುವೆಗಳು ಕೊಚ್ಚಿ ಹೋಗಿದ್ದು ಜಲವಿದ್ಯುತ್ ಯೋಜನೆಗಳಿಗೆ ಹಾನಿಯಾಗಿದೆ. ಪ್ರವಾಹದಲ್ಲಿ ಸಿಲುಕಿದ ಸುಮಾರು 50 ಜನರನ್ನು ರಕ್ಷಿಸಲಾಗಿದೆ. ಇಂದು ಮುಂಜಾನೆ 4 ಗಂಟೆ ಸುಮಾರಿಗೆ ಸಂಭವಿಸಿದ ಈ ಪ್ರವಾಹ ಚಿಮ್ನುಬ್ರಿ ಪುರಸಭೆಯ ವ್ಯಾಪ್ತಿಯಲ್ಲಿರುವ ವಸತಿ ಪ್ರದೇಶಗಳ ಮೇಲೆ ಅಪ್ಪಳಿಸಿದ್ದು ಕನಿಷ್ಠ 10 ಮಂದಿ ನಾಪತ್ತೆಯಾಗಿದ್ದಾರೆ. ಆದರೆ ಪ್ರಾಣಹಾನಿಯ ಬಗ್ಗೆ ಸದ್ಯಕ್ಕೆ ವರದಿಯಾಗಿಲ್ಲ. ರೈಲ್ವೆ ನೇಮಕಾತಿ ಮಂಡಳಿಯು 2026ನೇ ಸಾಲಿನ ಪದವೀಧರರಿಗಾಗಿ ತಾಂತ್ರಿಕೇತರ ವರ್ಗಗಳ ನೇಮಕಾತಿ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಚೆನ್ನೈನಲ್ಲಿ 13,000 ಕೋಟಿ ರೂಪಾಯಿ ಮೊತ್ತದ ವಿವಿಧ ಅಭಿವೃದ್ಧಿ ಯೋಜನೆಗಳ ಉದ್ಘಾಟನೆ, ಶಂಕುಸ್ಥಾಪನೆ. ದೇಶಾದ್ಯಂತ ನವರಾತ್ರಿ ಮತ್ತು ದಸರಾ ಉತ್ಸವ ಆರಂಭ, ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಚಾಲನೆ. ಆಫ್ರಿಕಾದ ಜಿಬೂಟಿ ಕರಾವಳಿಯಲ್ಲಿ ದೋಣಿ ದುರಂತ, 109 ವಲಸಿಗರು ಸಾವು, 16 ಮಂದಿ ನಾಪತ್ತೆ. ಭಾರತ ವೆಸ್ಟ್ ಇಂಡೀಸ್ ನಡುವಿನ 3ನೇ T20 ಕ್ರಿಕೆಟ್ ಪಂದ್ಯ, ಟಾಸ್ ಗೆದ್ದ ಪ್ರವಾಸಿ ತಂಡ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
0: ಇದುವರೆಗೂ ಕೇಳಿದ್ರಿ ವಾರ್ತೆಗಳನ್ನ ಆಕಾಶವಾಣಿಯ ಪ್ರಸ್ತುತಿಯಲ್ಲಿ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312-473777.
1: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ ಕೆಎಲ್ಇ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ ಬಿಪಿಎಚ್ ಮತ್ತು ಎಂಪಿಎಚ್ 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ ಪಿಯುಸಿ ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ ಎಂಪಿಎಚ್ ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: ನ್ಯಾಕ್ ಎ ಪ್ಲಸ್ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

0: ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಯಲ್ಲಿ ವೇಣುಧ್ವನಿ 90.4 FM. ನವರಾತ್ರಿಯ ಪ್ರಯುಕ್ತ ವಿಶೇಷ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ನಾನು ಅನುಪಮ. ಸ್ನೇಹಿತರೆ, ಶಕ್ತಿ ಸ್ವರೂಪಿಣಿಯಾದಂತಹ ಜಗನ್ಮಾತೆಯ ಆರಾಧನೆಯ ಪವಿತ್ರ ಹಬ್ಬವೇ ನವರಾತ್ರಿ. 9 ದಿನಗಳ ಈ ಹಬ್ಬದಲ್ಲಿ ದುರ್ಗಾದೇವಿಯ 9 ಅವತಾರಗಳನ್ನ ಭಕ್ತಿಯಿಂದ ಪೂಜಿಸುತ್ತೇವೆ. ಪ್ರತಿಯೊಂದು ಅವತಾರವು ತನ್ನದೇ ಆದ ವೈಶಿಷ್ಟ್ಯವನ್ನ ಹೊಂದಿದ್ದು ನಮ್ಮ ಬದುಕಿಗೆ ಒಂದೊಂದು ಸಂದೇಶವನ್ನ ನೀಡುತ್ತೆ. ಈ ನವರಾತ್ರಿಯ ಮೊದಲನೆಯ ದಿನ ಆರಾಧಿಸುವಂತಹ ತಾಯಿ ಶೈಲಪುತ್ರಿ. ತಾಯಿಯ ಈ ದಿವ್ಯ ಸ್ವರೂಪದ ಹಿಂದಿರುವಂತಹ ಪೌರಾಣಿಕ ಕಥೆಯೇನು, ಆಕೆಯ ರೂಪದ ವಿಶೇಷತೆಗಳೇನು, ನವರಾತ್ರಿಯ ಮೊದಲ ದಿನ ಆಕೆಯನ್ನು ಪೂಜಿಸುವುದರ ಹಿಂದಿರುವಂತಹ ಆಧ್ಯಾತ್ಮಿಕ ಸಂದೇಶವೇನು ಎಂಬೆಲ್ಲ ವಿಚಾರವಾಗಿ ಮಾಹಿತಿಯನ್ನ ಹಂಚಿಕೊಳ್ಳಲು ನಮ್ಮೊಂದಿಗಿದ್ದಾರೆ ಬೆಳಗಾವಿಯ ಕವಿತ್ರಿ ಲೇಖಕಿ ಪ್ರಭಾ ಅಶೋಕ್ ಪಾಟೀಲ್ ಅವರು.
1: ವೇಣುಧ್ವನಿಯ ಸಮಸ್ತ ಕೇಳುಗರಿಗೆ ನಮಸ್ಕಾರಗಳು. ನಾನು ಶ್ರೀಮತಿ ಪ್ರಭಾ ಅಶೋಕ್ ಪಾಟೀಲ್, ಲೇಖಕಿ ಮತ್ತು ಕಥೆ ಕವನ ಬರೆಯುವುದು ನನ್ನ ಹವ್ಯಾಸ. ನವರಾತ್ರಿ ಹಬ್ಬವು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರ ಹಾಗೂ ಧಾರ್ಮಿಕ ಮಹತ್ವವನ್ನು ಹೊಂದಿರುವ ದೊಡ್ಡ ಹಬ್ಬಗಳಲ್ಲಿ ಒಂದಾಗಿದೆ. ನವ ಎಂದರೆ 9 ಮತ್ತು ರಾತ್ರಿ ಎಂದರೆ ರಾತ್ರಿಗಳು. ಒಟ್ಟು 9 ರಾತ್ರಿ 10 ದಿನಗಳ ಕಾಲ ಆಚರಿಸಲಾಗುವ ಈ ಹಬ್ಬವು ಶಕ್ತಿ ಆರಾಧನೆ, ದುಷ್ಟಶಕ್ತಿಗಳ ನಾಶ ಮತ್ತು ಸತ್ವಗುಣದ ವಿಜಯದ ಸಂಕೇತವಾಗಿದೆ. ಕರ್ನಾಟಕದಲ್ಲಿ ಇದನ್ನು ದಸರಾ ಹಬ್ಬ ಎಂದು ಅತ್ಯಂತ ಸಡಗರದಿಂದ ಆಚರಿಸಲಾಗುತ್ತದೆ. ನಮ್ಮ ಮೈಸೂರು ದಸರಾ ಹಬ್ಬವು ಜಗದ್ವಿಖ್ಯಾತಿಯನ್ನು ಪಡೆದಿದೆ. ದೇಶ ವಿದೇಶಗಳಿಂದ ಜನ ದಸರಾ ಹಬ್ಬವನ್ನು ವೀಕ್ಷಿಸಲು ಬರುತ್ತಾರೆ. ನವರಾತ್ರಿಯ ಮೊದಲ ದಿನದ ದೇವಿಯ ಮಹತ್ವವನ್ನು ಏನೆಂದು ಅರಿಯೋಣ ಬನ್ನಿ. ನವರಾತ್ರಿಯ ಮೊದಲ ದಿನದಂದು ನವದುರ್ಗೆಯರಲ್ಲಿ ಮೊದಲನೇ ಸ್ಥಾನವನ್ನು ಪಡೆದವಳೆ ಶೈಲಪುತ್ರಿ ದೇವಿಯನ್ನು ಆರಾಧಿಸಲಾಗುತ್ತದೆ. ಶೈಲ ಎಂದರೆ ಪರ್ವತ, ಪುತ್ರಿ ಅಂದರೆ ಮಗಳು. ಹಿಮವಂತನ ಹಿಮಾಲಯ ರಾಜ ಪುತ್ರಿಯಾಗಿ ಹುಟ್ಟಿದ್ದರಿಂದ ಈಕೆಗೆ ಶೈಲಪುತ್ರಿ ಎಂಬ ಹೆಸರು ಬಂದಿದೆ. ಹಿಮವಂತನ ಮಗಳಾದ ಈಕೆಯನ್ನು ಪಾರ್ವತೀದೇವಿಯ ಮೂಲ ಸ್ವರೂಪವೆಂದು ಪೂಜಿಸಲಾಗುತ್ತದೆ. ದೇವಿಯ ವಾಹನವು ವೃಷಭ ಬಸವ. ಅವಳ ಆಯುಧವು ಕೈಯಲ್ಲಿ ತ್ರಿಶೂಲ ಮತ್ತು ಕಮಲವನ್ನು ಧರಿಸಿರುತ್ತಾಳೆ. ಈ ಬಾರಿಯ ಮೊದಲ ದಿನದ ಬಣ್ಣ ಕೇಸರಿ ಬಣ್ಣ, ಕಿತ್ತಳೆ. ದೇವಿಯ ನೈವೇದ್ಯಕ್ಕಾಗಿ ಶುದ್ಧ ಹಸುವಿನ ತುಪ್ಪ ಅಥವಾ ಹಾಲಿನಿಂದ ಮಾಡಿದ ಪಾಯಸ ಮತ್ತು ಸಿಹಿ ತಿಂಡಿಗಳನ್ನು ನೈವೇದ್ಯಕ್ಕೆ ಅರ್ಪಿಸಲಾಗುತ್ತದೆ. ಶೈಲಪುತ್ರಿಯನ್ನು ಮೂಲತಂ ಕುಮಾರಿಯಾಗಿ, ಪುಟ್ಟ ಹುಡುಗಿಯಾಗಿ ಪೂಜೆ ಮಾಡುತ್ತಾರೆ. ಬಿಳಿ ಹೂಗಳಿಂದಲೂ ಕೂಡ ದೇವಿಯನ್ನು ಪೂಜಿಸಲಾಗುತ್ತದೆ. ಇದರ ಪುರಾಣ ಕಥೆ ಹೀಗಿದೆ. ಸತೀ ದಾಕ್ಷಾಯಿನಿ ತನ್ನ ತಂದೆ ಮನೆಗೆ ಯಜ್ಞಕ್ಕಾಗಿ ಆಗಮಿಸಿದಾಗ ತನ್ನ ಪತಿ ಭಗವಾನ್ ಶಿವನಿಗೆ ಆದ ಅಪಮಾನವನ್ನು ಸಹಿಸದೆ ಸತಿಯು ಯಜ್ಞಕುಂಡದ ಅಗ್ನಿಗೆ ತನ್ನನ್ನೇ ಅರ್ಪಿಸಿಕೊಂಡಳು. ತದನಂತರ ಮುಂದಿನ ಜನ್ಮದಲ್ಲಿ ಅವಳು ಪರ್ವತರಾಜ ಹಿಮಾಲಯನ ಮನೆಯಲ್ಲಿ ಶೈಲಪುತ್ರಿ ಪಾರ್ವತಿಯಾಗಿ ಜನ್ಮ ತಳೆದು ಕಠಿಣ ತಪಸ್ಸನ್ನು ಆಚರಿಸಿ ಮತ್ತೆ ಶಿವನನ್ನೇ ವರಿಸಿದಳು. ಆಧ್ಯಾತ್ಮಿಕ ಮತ್ತು ಮಹತ್ವ ಮತ್ತು ಚಕ್ರ ಸಾಧನೆ. ಯೋಗ ಮತ್ತು ತಂತ್ರ ಸಾಧನೆಯಲ್ಲಿ ಶೈಲಪುತ್ರಿ ದೇವಿಗೆ ಪ್ರಮುಖ ಸ್ಥಾನವಿದೆ. ಈಕೆ ಮಾನವನ ದೇಹದಲ್ಲಿರುವ ಮೂಲಾಧಾರ ಚಕ್ರದ ಅಧಿದೇವತೆಯಾಗಿದ್ದಾಳೆ. ನವರಾತ್ರಿಯ ಮೊದಲ ದಿನ ಯೋಗಿಗಳು ತಮ್ಮ ಸಾಧನೆಯನ್ನು ಮೂಲಾಧಾರ ಚಕ್ರದಿಂದಲೇ ಪ್ರಾರಂಭಿಸುತ್ತಾರೆ. ಈ ದೇವಿಯ ಆರಾಧನೆಯಿಂದ ಮನಸ್ಸಿಗೆ ಸ್ಥಿರತೆ, ದೃಢತೆ ಸಿಗುತ್ತದೆ. ಜ್ಯೋತಿಷ್ಶಾಸ್ತ್ರದ ಪ್ರಕಾರ ಶೈಲಪುತ್ರಿಯು ಚಂದ್ರಗ್ರಹವನ್ನು ನಿಯಂತ್ರಿಸುತ್ತಾಳೆ. ಈಕೆಯ ಪೂಜೆಯಿಂದ ಜಾತಕದಲ್ಲಿರುವ ಚಂದ್ರದೋಷಗಳು ಕೂಡ ನಿವಾರಣೆಯಾಗುತ್ತವೆ. ಇನ್ನು ಪೂಜಾ ವಿಧಾನ. ಆ ದಿನ ಕಲಶ ಸ್ಥಾಪನೆಯನ್ನು ಮಾಡಿ ದೇವಿಯನ್ನು ಆಹ್ವಾನಿಸಲಾಗುತ್ತದೆ. ಇನ್ನು ನಮ್ಮ ಉತ್ತರ ಕರ್ನಾಟಕದ ಮನೆ ಮನೆಗಳಲ್ಲಿ, ದೇವಾಲಯಗಳಲ್ಲಿ ಮಣ್ಣಿನ ಮಡಿಕೆಗಳು ಸುಣ್ಣ ಹಚ್ಚಿ ಮತ್ತು ಪಣತಿಗಳಿಗೆ ಸುಣ್ಣಗಳನ್ನು ಹಚ್ಚಿ ಅವುಗಳನ್ನು ಬಿಸಿಲಿನಲ್ಲಿ ಒಣಗಿಸಿ ತದನಂತರ ಮಣ್ಣಿನ ಮಡಕೆಯ ಮೇಲೆ ಪಣತಿಗಳನ್ನು ಇಟ್ಟು ಅದರಲ್ಲಿ ಒಂದು ಕೋಲಿಗೆ ಹತ್ತಿಯ ಬತ್ತಿಯನ್ನು ಸುತ್ತಿ ಮೊದಲ ದಿನವೇ ದೀಪ ಹಚ್ಚಿ ಎಣ್ಣೆಯನ್ನು ಹಾಕಿ ದೀಪ ಹಚ್ಚಿ ನಿರಂತರ 9 ದಿನಗಳ ಕಾಲ ಅದನ್ನು ನಂದದಂತೆ ಬೆಳಗಿಸುತ್ತಾರೆ. ಮಡಿಯಿಂದ ಉಪವಾಸ ಮಾಡಿ ಆ ಜ್ಯೋತಿಯು ಆರದಂತೆ ಕಾಯುತ್ತಾರೆ. ಅದು ಪ್ರಾರಂಭವಾಗುವುದೇ ನವರಾತ್ರಿಯ ಮೊದಲ ದಿನ. ಪೂಜಾ ಸಮಯದಲ್ಲಿ ದೇವಿಯನ್ನು ಈ ರೀತಿ ಸ್ತುತಿಸಲಾಗುತ್ತದೆ. ಓಂ ದೇವಿ ಶೈಲಪುತ್ರಿಯೇ ನಮಃ, ಓಂ ದೇವಿ ಶೈಲಪುತ್ರಿಯೇ ನಮಃ. ಒಂದೇ ವಾಂಛಿತ ಲಾಭಾಯ ಚಂದ್ರಾರ್ಧಕೃತ ಶೇಖರಾಯ, ಒಂದೇ ವಾಂಛಿತ ಲಾಭಾಯ ಚಂದ್ರಾರ್ಧಕೃತ ಶೇಖರಾಯ. ವೃಷಾರೂಢಾಂ ಶೂಲಧರಾಂ ಶೈಲಪುತ್ರೀಂ ಯಶಸ್ವಿನೀಂ, ವೃಷಾರೂಢಾಂ ಶೂಲಧರಾಂ ಶೈಲಪುತ್ರಿ ಯಶಸ್ವಿನೀಂ. ಸರ್ವ ಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣೇ ತ್ರಯಂಬಕೆ ದೇವಿ ಗೌರಿ ನಾರಾಯಣಿ ನಮೋಸ್ತುತೆ ಎಂದು ದೇವಿಯನ್ನು ಸ್ತುತಿಸುತ್ತ ಒಂದು ಹಾಡು. ಶ್ರೀಮಾತಾ ಪಾಲಿಸು ದೇವಿಯೇ, ಜಗನ್ಮಾತಾ ನೀ ರಕ್ಷಿಸು ತಾಯಿಯೇ.

ಸಂಕಷ್ಟ ಹರಿಸು ವಿಘ್ನ ನಾಶಿನಿ, ತಾಯಿ ರಕ್ತ ವರ್ಣಿತೆ ಪಾಪನಾಶಿನಿ. ಸಂಕಷ್ಟ ಹರಿಸು ವಿಘ್ನ ನಾಶಿನಿ, ತಾಯಿ ರಕ್ತ ವರ್ಣಿತೆ ಪಾಪನಾಶಿನಿ. ಶ್ರೀಮಾತಾ ಪಾಲಿಸು ದೇವಿಯೇ, ಜಗನ್ಮಾತಾ ನಿರಕ್ಷಿಸು ತಾಯಿಯೇ. ಸ್ತೋತ್ರವ ಪಠಿಸುವೆ ಶಕ್ತಿಯೇ, ನಿತ್ಯ ಪೂಜೆಯ

0: ರಕ್ಷಿಸುತ್ತಾಯಿಯೇ, ಜಗನ್ಮಾತಾನೇ ರಕ್ಷಿಸುತ್ತಾಯಿಯೇ. ಶೈಲಪುತ್ರಿಯು ಎಲ್ಲರಿಗೂ ಆರೋಗ್ಯ ಮತ್ತು ಧನ ಸಂಪತ್ತನ್ನು ಕೊಟ್ಟು ಕಾಯಲೆಂದು ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು.
1: ಇದುವರೆಗೂ ಪ್ರಸಾರವಾಯಿತು ನವರಾತ್ರಿಯ ಪ್ರಯುಕ್ತ ವಿಶೇಷ ಕಾರ್ಯಕ್ರಮ. ನವರಾತ್ರಿಯ ಮೊದಲ ದಿನ ಆರಾಧಿಸುವ ತಾಯಿ ಶೈಲಪುತ್ರಿಯ ಸ್ವರೂಪ ನಮಗೆ ದೃಢತೆ, ಧೈರ್ಯ ಮತ್ತು ಜೀವನದಲ್ಲಿ ಗುರಿಯ ಕಡೆಗೆ ಮುನ್ನಡೆಯುವ ಪ್ರೇರಣೆಯನ್ನ ನೀಡಲಿ. ಪರ್ವತದಂತೆ ನಮ್ಮ ಮನಸ್ಸು ಸ್ಥಿರವಾಗಿರಲಿ. ಯಾವುದೇ ಸವಾಲು ಎದುರಾದರೂ ಧೈರ್ಯದಿಂದ ಎದುರಿಸುವಂತಹ ಶಕ್ತಿ ನಮಗೆ ದೊರೆಯಲಿ ಎಂದು ತಾಯಿಯಲ್ಲಿ ಪ್ರಾರ್ಥಿಸುತ್ತ, ತಾಯಿ ಶೈಲಪುತ್ರಿಯ ಆಶೀರ್ವಾದ ಎಲ್ಲರ ಮೇಲಿರಲಿ, ಎಲ್ಲರ ಬದುಕಿನಲ್ಲಿ ಸುಖ ಶಾಂತಿ ಮತ್ತು ಸಮೃದ್ಧಿ ನೆಲೆಸಲಿ ಅಂತ ಹೇಳ್ತಾ, ಮತ್ತೊಮ್ಮೆ ನಮ್ಮ ಅತಿಥಿಗಳಾದ ಬೆಳಗಾವಿಯ ಕವಿತ್ರಿ ಲೇಖಕಿಯಾದ ಶ್ರೀಮತಿ ಪ್ರಭಾ ಅಶೋಕ್ ಪಾಟೀಲ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ನಮ್ಮ ಇಂದಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನವರಾತ್ರಿಯ ಎರಡನೆಯ ದಿನದ ಮತ್ತೊಂದು ತಾಯಿಯ ಮಹಿಮೆ ಮತ್ತು ವಿಶೇಷತೆಗಳೊಂದಿಗೆ ನಮ್ಮ ನಿಮ್ಮ ಭೇಟಿ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು ಕೆಎಲ್ಇ ವಣುಧ್ವನಿ 90.4 FM. ನಮಸ್ಕಾರ.

ಇದುವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.